0: சம்பத்வதி.
1: ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815325699 ಈ ದೂರವಾಣಿಗೆ ಸಂಪರ್ಕ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧ, ಈತನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಬಹು ಮಹತ್ವಪೂರ್ಣವಾದ ಕಾಲ. ಏಕೆಂದರೆ ಆ ಕಾಲದಲ್ಲಿ ವಿಚಾರ ಶಕ್ತಿ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಲಯದಲ್ಲಿ ಒಂದು ಮಹತ್ತರ ಆಂದೋಲನವೇ ಆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳಾದವು. ಜನರ ವಿಚಾರ ಪ್ರಜ್ಞೆಯಲ್ಲಿ ಹೊಸತೊಂದು ಚೇತನ ಮೂಡಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿದ್ದ ಅಶಾಂತಿ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಕವಾಯಿತು. ಈಗ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅರಿವಿನ ದಾರಿ ಕಾಣದೆ ಜನ ಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಜಗೊಳಿಸಿದವರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಬುದ್ಧನು ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ. ಈತನ ತಂದೆ ನೇಪಾಳದ ಕಪಿಲವಸ್ತುವಿನಲ್ಲಿ ಆಳುತ್ತಿದ್ದ ಶಾಕ್ಯ ವಂಶದ ಶುದ್ಧೋಧನ. ಆದ್ದರಿಂದ ಬುದ್ಧನನ್ನು ಶಾಕ್ಯ ಮುನಿ ಎಂದು ಕರೆಯುತ್ತಾರೆ. ತಾಯಿ ಮಾಯಾದೇವಿ. ತುಂಬು ಗರ್ಭಿಣಿಯಾದ ಮಾಯಾದೇವಿ ಪ್ರಸವಕ್ಕೆ ತನ್ನ ತವರು ಮನೆಗೆ ಪರಿವಾರ ಸಮೇತ ಹೊರಟಳು. ಮಾರ್ಗ ಮಧ್ಯದಲ್ಲಿ ರಮಣೀಯವಾದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ದೈವೀ ಸಂಭೂತನಾದ ಸಿದ್ಧಾರ್ಥನಿಗೆ ಜನ್ಮವಿತ್ತಳು. ಸಿದ್ಧಾರ್ಥ ಹುಟ್ಟಿದ ಕೇವಲ 7 ದಿವಸಗಳಲ್ಲಿ ಮಾಯಾದೇವಿ ತೀರಿಕೊಂಡಳು. ತರುವಾಯ ಸಿದ್ಧಾರ್ಥ ತನ್ನ ಮಲತಾಯಿ ಮಹಾಪ್ರಜಾವತಿ ಗೌತಮಿಯ ಪಾಲನೆಯಲ್ಲಿ ಬೆಳೆದನು. ಈ ದೈವೀ ಪುರುಷನೋರ್ವನ ಜನ್ಮದ ಸುವಾರ್ತೆಯ ಸಂಕೇತವಾಗಿ ರಾಜ್ಯದಲ್ಲಿ ಅನೇಕ ಆಶ್ಚರ್ಯಕರ ಘಟನೆಗಳು ಸಂಭವಿಸಿದವು. ತಿಳಿದೋ ತಿಳಿಯದೆಯೋ 1000+ ಜ್ಞಾನಿಗಳು, ಪಂಡಿತರು, ರಾಜರು, ಮುನಿಗಳು ಬಂದು ಶಿಶುವನ್ನು ನೋಡಿ ಸಂತೋಷಪಟ್ಟರು. ಹೀಗೆ ಬಂದವರಲ್ಲಿ ವೃದ್ಧ ಅಸಿತ ಮಹರ್ಷಿಯು ಒಬ್ಬ. ಮಗುವನ್ನು ನೋಡಿದ ಈತ ಹೃದಯ ತುಂಬಿ ನಕ್ಕು ಸಂತೋಷಪಟ್ಟ. ಮರುಕ್ಷಣವೇ ಕಣ್ಣಲ್ಲಿ ನೀರು ತುಂಬಿ ಕಮ್ಮನಿಗೆರೆದ. ಅಸಿತ ಮಹರ್ಷಿಗಳ ಕಮ್ಮನಿಗೆ ಕಾರಣ ಅರಿಯದ ಶುದ್ಧೋಧನ ಆಶ್ಚರ್ಯಗೊಂಡನು. ಇದನ್ನರಿತ ಮಹರ್ಷಿ ಸಕಲರನ್ನು ಮುಕ್ತಿಗೊಳಿಸಲು ಭೂಮಿಗೆ ಬಂದಿರುವ ಧರ್ಮ ದೀಪಕನ ದರ್ಶನದಿಂದ ಸಂತೋಷವಾಯಿತು ಮತ್ತು ಅಂತಹ ಲೋಕಪೂಜ್ಯ ನೆನೆಸುವ ಈ ಮಹಾದಿವ್ಯ ಜ್ಯೋತಿಯ ಜೀವನ ಮತ್ತು ಸಂದೇಶಗಳ ಅಮೃತವಾಣಿಯನ್ನು ಕೇಳುವ ಅವಕಾಶ ಈ ನನ್ನ ವೃದ್ಧಾಪ್ಯ ಇಲ್ಲದಂತೆ ಮಾಡಿದೆ, ಅದಕ್ಕಾಗಿ ದುಃಖಿಸಿದೆ ಎಂದು ಉತ್ತರಿಸಿದನಂತೆ. ಸಿದ್ಧಾರ್ಥನನ್ನು ಪ್ರಖ್ಯಾತ ಚಕ್ರವರ್ತಿಯನ್ನಾಗಿ ಮಾಡಬೇಕೆಂಬುದು ಶುದ್ಧೋಧನಿಗೆ ಇದ್ದ ಒಂದೇ ಒಂದು ಮಹತ್ವಾಕಾಂಕ್ಷೆ. ಚಕ್ರವರ್ತಿಗೆ ಬೇಕಾದ ಸರ್ವ ವಿದ್ಯೆಗಳನ್ನು ಸಿದ್ಧಾರ್ಥನಲ್ಲಿ ಮೂಡಿಸಲು ಎಚ್ಚರ ವಹಿಸಿದನು. ಸಿದ್ಧಾರ್ಥನಿಗೆ ಯಾವುದರ ಕೊರತೆಯೂ ಕಾಣದಂತೆ ವ್ಯವಸ್ಥೆ ಮಾಡಲಾಯಿತು. ಚಳಿ, ಬೇಸಿಗೆ ಮತ್ತು ಮಳೆಗಾಲಕ್ಕೂ ಯೋಗ್ಯವಾಗುವಂತೆ 3 ಅರಮನೆಗಳನ್ನು ಒದಗಿಸಲಾಗಿತ್ತು. ಆದರೆ ಅಂತಹ ಭೋಗ ಜೀವನದ ಅನುಭವದಿಂದ ಸಿದ್ಧಾರ್ಥ ಬಹು ದೂರವಿದ್ದ. ಅದಾವುದರ ಅಪೇಕ್ಷೆಯು ಅವನಿಗಿರಲಿಲ್ಲ. ಪ್ರಾರಂಭದಿಂದಲೂ ಸಿದ್ಧಾರ್ಥನ ತಾತ್ವಿಕ ಮನೋಭಾವವನ್ನು ಅರಿತ ಶುದ್ಧೋಧನ ಆತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದ. ಹಾಗಾಗಿ 16ನೇ ವಯಸ್ಸಿನಲ್ಲೇ ಸಿದ್ಧಾರ್ಥನಿಗೆ ಯಶೋಧರೆಯೊಂದಿಗೆ ವಿವಾಹವಾಯಿತು. ಸಂಸಾರ ಜೀವನ ದಿನ ದಿನಕ್ಕೂ ಹೊಸ ಅನುಭವವನ್ನೇ ತಂದುಕೊಡುತ್ತಿತ್ತು. ಅಷ್ಟರಲ್ಲೇ ಯಶೋಧರ ರಾಹುಲನಿಗೆ ಜನ್ಮವಿತ್ತಳು. ಇಷ್ಟಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಸಿದ್ಧಾರ್ಥ ಮನಸ್ಸು ಜನತೆಯ ಸೌಕರ್ಯಕ್ಕಾಗಿ ಆತೊರೆಯುತ್ತಿತ್ತು. ಇಷ್ಟಾದರೂ ಸಿದ್ಧಾರ್ಥನು ದೈವೀ ಪುರುಷ. ಅವನು ಲೋಕವಿಖ್ಯಾತ ಸನ್ಯಾಸಿಯಾಗುವನೆಂಬ ಜ್ಯೋತಿಷ್ಯಗಳ ಮಾತು ಶುದ್ಧೋಧನನ ಅಂತರಾಲದಲ್ಲಿ ಇತ್ತು. ಒಮ್ಮೊಮ್ಮೆ ಅದು ಜ್ಞಾಪಕಕ್ಕೆ ಬಂದರೂ ಅದನ್ನು ವ್ಯಕ್ತಪಡಿಸದೆ ಶುದ್ಧೋಧನ ಅನುಭವಿಸಿದ ನೋವು ಅಪಾರ. ತನ್ನ ಮಗ ಪ್ರಬಲ ಅರಸನಾಗಬೇಕೆಂಬುದೇ ಅವನ ಪರಮಧ್ಯೇಯ. ಆದರೆ ಪುತ್ರೋತ್ಸವದ ಕೆಲವೇ ದಿವಸಗಳಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನವೋದಯ ಕಾಣುವ ಘಟನೆಗಳು ಸಂಭವಿಸಿದವು. ರೋಗ ರುಜಿನ, ಮರಣ, ದಾರಿದ್ರ್ಯ ಹಾಗೂ
ಓರ್ವ ನಿರ್ಲಿಪ್ತ ಸನ್ಯಾಸಿಯನ್ನು ಕಣ್ಣಾರೆ ಕಂಡ ಸಿದ್ಧಾರ್ಥನ ಮನ ನೊಂದಿತು. ತತ್ಪರಿಣಾಮವಾಗಿ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಜೀವನದಲ್ಲಿ ವಿರಕ್ತನಾಗಿ ದುಃಖ ವಿಮೋಚನೆಗಾಗಿ ಪರಿತಪಿಸತೊಡಗಿದ. ಕೊನೆಗೆ ತನ್ನ 29ನೆಯ ವಯಸ್ಸಿನಲ್ಲಿ ರಾಜ್ಯ, ಅರಮನೆ, ಹೆಂಡತಿ, ಮಗು ಎಲ್ಲವನ್ನು ತ್ಯಜಿಸಿ ಅರಮನೆಯ ಸೇವಕ ಚೆನ್ನನ ಸಹಾಯದಿಂದ ಒಂದು ರಾತ್ರಿ ನಗರವನ್ನು ದಾಟಿ ಬಹುದೂರ ಸಾಗಿದ. ಇದನ್ನೇ ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಮಹಾಪರಿತ್ಯಾಗಿಯಾಗಿ ಸಿದ್ಧಾರ್ಥ ರಾಜಗೃಹ ತಲುಪಿದ. ಮನಃಶಾಂತಿಗಾಗಿ ಬಹುಕಾಲ ಅಲೆದಾಡಿದನು. ಅತ್ಯುಗ್ರಹವಾದ ಹಠಯೋಗ ಸಾಧನೆಗಳನ್ನು ಆಚರಿಸಿದ. ಇಷ್ಟಾದರೂ ಅವನಿಗೆ ಶಾಂತಿ ಪ್ರಾಪ್ತಿಯಾಗಲಿಲ್ಲ. ಆಹಾರವನ್ನು ತ್ಯಜಿಸಿದ್ದರಿಂದ ದೇಹ ಕೃಶವಾಗತೊಡಗಿತು. ದೇಹ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇರದು ಎಂಬುದನ್ನರಿತು ಮುಂದೆ ಹೊರಟ. ವನದಲ್ಲೇ ವ್ಯಾಪಕವಾಗಿ ಸುತ್ತಾಡಿದ. ಮನಸ್ಸಿಗೆ ನೆಮ್ಮದಿ ದೊರಕದಾಯಿತು. ಸತ್ಯಾನ್ವೇಷಣೆಯ ತವಕ ಪ್ರಬಲವಾಗತೊಡಗಿತು. ಉರುವೇಲ ಗ್ರಾಮವನ್ನು ಸಮೀಪಿಸಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಿದ. ಸಂಜೆಯ ಹೊತ್ತಿಗೆ ಗಯಾ ತಲುಪಿದ. ತರುವಾಯ ತನಗೆ ಜ್ಞಾನಸಿದ್ಧಿಯಾಗದೆ ತಾನು ಇಲ್ಲಿಂದ ಮೇಲೆ ಏಳುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಸಕ್ತನಾದ. ಕೊನೆಗೆ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ಕಾಲದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವನು ಬುದ್ಧನಾದ. ಬುದ್ಧ ಎಂದರೆ ಜ್ಞಾನೋದಯ ಪಡೆದವನು ಎಂದರ್ಥ. ಅಂತೆಯೇ ಆ ವೃಕ್ಷವು ಬೋಧಿ ವೃಕ್ಷವಾಯಿತು. ಗಯೆಗೆ ಬುದ್ಧ ಗಯಾ ಎಂಬ ಹೆಸರು ಬಂದಿತು. ತರುವಾಯ ಬುದ್ಧ ತಥಾಗತ ಎಂಬುದಾಗಿ ಪ್ರಖ್ಯಾತನಾದನು. ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದರ್ಥ. ತಾನು ತಿಳಿದ ಜ್ಞಾನವನ್ನು ಬೋಧಿಸಲು ಬುದ್ಧನು ಸಂಚಾರವನ್ನು ಕೈಗೊಂಡನು. ಹೀಗೆ ಸಂಚಾರ ಹೊರಟು ಅಯೋಧ್ಯೆ, ಬಿಹಾರ, ಸಾರನಾಥ, ಕಾಶಿ ಮುಂತಾದ ಭಾಗಗಳಲ್ಲಿ ಸುಮಾರು 45 ವರ್ಷಗಳನ್ನು ಕಳೆದನು. ಕೊನೆಗೆ ತನ್ನ 80ನೆಯ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಬುದ್ಧ ಸಾರನಾಥದ ಜಿಂಕೆವನದಲ್ಲಿ ತನ್ನ ಪ್ರಥಮ ಬಾರಿಗೆ ಬೋಧನೆ ಆರಂಭಿಸಿದ. ಪ್ರಮುಖವಾಗಿ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೋಧನೆಗಳನ್ನು ತಿಳಿದುಕೊಳ್ಳುವುದಾದರೆ ಬುದ್ಧನ ತತ್ವಗಳನ್ನು 3 ಪ್ರಮುಖ ವಿಭಾಗಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೆಯದು 4 ಮೂಲ ತತ್ವಗಳು. ಅವುಗಳೆಂದರೆ ಅಹಿಂಸೆ, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಪವಿತ್ರತೆ. ನಂತರ 4 ಸತ್ಯಗಳು. ಅವುಗಳೆಂದರೆ ಮನುಷ್ಯ ಜೀವನ ದುಃಖಮಯವಾದುದು, ದುಃಖಕ್ಕೆ ಆಸೆಯೇ ಮೂಲ ಕಾರಣ, ಜನ್ಮ ಪುನರ್ಜನ್ಮಗಳು ಹುಟ್ಟುವುದು ಆಸೆಯಿಂದಲೇ, ಅವನ್ನು ಗೆದ್ದರೆ ಅಥವಾ ತೊರೆದರೆ ಮೋಕ್ಷಕ್ಕೆ ಮಾರ್ಗ. ನಂತರ 3ನೆಯದು ಅಷ್ಟಾಂಗ ಮಾರ್ಗ. ಅವೆಂದರೆ ಸದ್ನಂಬಿಕೆ, ಸದ್ಯೋಚನೆ, ಸನ್ನುಡಿ, ಸನ್ನಡತೆ, ಸಜ್ಜೀವನ, ಸತ್ಪ್ರಯತ್ನ, ಸದ್ಧ್ಯಾನ, ಸಚ್ಚಿಂತನ. ಬುದ್ಧನ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪೀಠಕಗಳಲ್ಲಿ ಕಾಣಬಹುದು. ಅವುಗಳೆಂದರೆ ಸುತ್ತಪೀಠಿಕ, ವಿನಯ ಪೀಠಿಕ ಮತ್ತು ಅಭಿದಮ ಪೀಠಿಕ. ನಂತರ ಬೌದ್ಧ ಧರ್ಮದ 3 ಆದರ್ಶಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ಪ್ರಚಾರವು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಅರಳಿ ವಿಶ್ವವ್ಯಾಪಿಯಾಯಿತು. ಕೇಳುಗರೆ, ಇದುವರೆಗೂ ಗೌತಮ ಬುದ್ಧರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

நம்மதுனி ಆತ್ಮೀಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

0: సంవత్సరి.
1: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

ಪ್ರಿಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಬೇಲೂರಿನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಶಿಲಮಾಲಕೇರ ಬೇಲೂರು ಎಂದು ಪ್ರಸಿದ್ಧವಾಗಿರುವ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೇಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ. ಪ್ರತಿ ವರ್ಷವೂ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಹಳೇಬೀಡಿಗೆ ಮುನ್ನ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು.

ಬೆಂಗಳೂರಿನಲ್ಲಿ ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವೇ ಮುಖ್ಯ ಆಕರ್ಷಣೆ. ಶಿಲ್ಪಕಲೆಗೆ ನಿದರ್ಶನವಾಗಿರುವ ಈ ದೇವಾಲಯದಲ್ಲಿ ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನದ ಜೊತೆಗೆ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ ಮತ್ತು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನಗಳು ಮುಖ್ಯ ಆಕರ್ಷಣೆಗಳು. ಇದಲ್ಲದೆ ಮುಖ್ಯ ದೇವಸ್ಥಾನದ ಹೊರಭಾಗದಲ್ಲಿರುವ ಶಿಲಾ ಬಾಲಿಕೆಗಳು, ದೇವಸ್ಥಾನದ ಒಳಾಂಗಣದ ಕಂಬಗಳು ಮತ್ತು ದೇವಾಲಯದ ಗೋಪುರ ನಯನ ಮನೋಹರ. ಇನ್ನು ಬೇಲೂರು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿನ ಚೆನ್ನಕೇಶ್ವರ ದೇವಾಲಯ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯವನ್ನು ನೋಡಲು ಹೆಚ್ಚು ಹೆಚ್ಚು ಜನರು ಬರುತ್ತಾರೆ. ಇಲ್ಲಿರುವ ಶ್ರೀ ಚೆನ್ನಕೇಶ್ವರ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಯಿತು ಹಾಗೂ ಈ ದೇವಾಲಯವು ನಕ್ಷತ್ರ ಆಕಾರದಲ್ಲಿದೆ. ಈ ದೇವಾಲಯವು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದೆ ಹಾಗೂ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಹೆಚ್ಚು ಹೆಚ್ಚು ಜನ ಬಂದು ಈ ದೇವಾಲಯವನ್ನು ವೀಕ್ಷಿಸುತ್ತಾರೆ. ಬೇಲೂರು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಬೆಂಗಳೂರಿನಿಂದ 222 ಕಿಲೋಮೀಟರ್, ಮೈಸೂರಿನಿಂದ 149 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರದಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲು ರಸ್ತೆ ಮಾರ್ಗವೇ ಮುಖ್ಯ ಮಾರ್ಗವಾಗಿದ್ದು ಹತ್ತಿರದ ಅರಸೀಕೆರೆಗೆ ಅಥವಾ ಬಾಣಾವರಕ್ಕೆ ರೈಲಿನಲ್ಲಿ ಬಂದು ಅಲ್ಲಿಂದ ಮುಂದಕ್ಕೆ ಬಸ್ಸಿನಲ್ಲಿ ಬರಬಹುದು. ಬಾಣಾವರದಿಂದ ಅಲೈಬೀಡು ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ಬೇಲೂರು ಕೇವಲ 15 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಬೆಂಗಳೂರಿನಿಂದ ರೈಲು ಮಾರ್ಗವಾಗಿ ಬಾಣಾವರದ ರೈಲ್ವೆ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಸಿನ ಸೌಲಭ್ಯವಿರುತ್ತದೆ. ಇನ್ನು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಹಿಂದೆ ವೇಲುಪುರ ಎಂದು ಕರೆಯುತ್ತಿದ್ದರು. ದೇವಾಲಯ ಕಟ್ಟುವ ಕಾರ್ಯ ಹೊಯ್ಸಳ ಚಕ್ರವರ್ತಿಯಾದ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು. ರಾಜ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರ ಮೇಲಿನ ವಿಜಯೋತ್ಸವವನ್ನು ಆಚರಿಸುವ ಸಮಯದಲ್ಲಿ ತನ್ನ ಗುರುಗಳಾದ ಶ್ರೀರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಚೆನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದನು. ಈ ರೀತಿಯಾಗಿ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನವೆಂದು ಹೆಸರು ಬಂದಿದೆ. ಸುಮಾರು 103 ವರ್ಷಗಳ ಕಾಲ ನಡೆದಂತಹ ಈ ದೇವಾಲಯದ ಕಾರ್ಯ ವಿಷ್ಣುವರ್ಧನನ ಮೊಮ್ಮಗನಾದ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ರೂಪುಗೊಂಡಿತು. ದೇವಾಲಯಕ್ಕೆ ಒಂದು ವಿಮಾನ ಗೋಪುರವಿದ್ದು ಈ ಕಾರಣವಾಗಿ ಇದನ್ನು ಹೊಯ್ಸಳರ ಏಕಕೂಟ ಶೈಲಿಯ ದೇವಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ಗೋಪುರವು 20 ಅಡಿಗಳಿಗೂ ಎತ್ತರವಾಗಿದ್ದು ದಾಳಿಕಾರರ ಹಾವಳಿಗೆ ಸಿಕ್ಕಿ ವಿರೂಪಗೊಂಡಿತ್ತು. ಈ ದೇವಾಲಯಕ್ಕೆ ಇನ್ನೊಂದು ಬಾಗಿಲಿದೆ. ಇದಕ್ಕೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಬೇಲೂರಿನಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಚೆನ್ನಕೇಶವ ದೇವಾಲಯ ಪ್ರಸಿದ್ಧವಾಗಿದೆ. ಇನ್ನು ಈ ದೇವಾಲಯದ ಆವರಣದಲ್ಲಿ ಕಂಡುಬರುವ ಮುಖ್ಯ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಗೋಪುರದ ಮೂಲಕ ಒಳಗೆ ಬಂದ ಕೂಡಲೇ ಪ್ರದಕ್ಷಿಣಾಕಾರದಲ್ಲಿ ದೇವಾಲಯವನ್ನು ಸುತ್ತಿದರೆ ಕಾಣುವ ಮುಖ್ಯ ದೇವಸ್ಥಾನಗಳು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ, ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನ, ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ಕಲ್ಯಾಣ ಮಂಟಪ, ವೀರನಾರಾಯಣ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಇದಲ್ಲದೆ ಗೋಪುರದ ಎಡಭಾಗದಲ್ಲಿ ಮಂಟಪ ಸಾಲನ್ನು ಮಾಡಿ ಅಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಿದ್ದಾರೆ. ಇದರ ನಂತರ ಶ್ರೀರಾಮ ದೇವರ ಗುಡಿ ಇದೆ. ಗೋಪುರದ ಬಲಭಾಗದಲ್ಲಿ ಪುಷ್ಕರಣಿಯನ್ನು ಮಾಡಲಾಗಿದೆ. ಇನ್ನು ಕಪ್ಪೆ ಚೆನ್ನಿಗರಾಯಣ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈ ಗುಡಿಯು ಮುಖ್ಯ ಗುಡಿಯ ಹಾಗೆ ನಕ್ಷತ್ರಾಕಾರವಾದ ಶ್ರೀಚಕ್ರದ ಪೀಠದ ಮೇಲೆ ಕಟ್ಟಲ್ಪಟ್ಟಿದೆ. ಸ್ಥಳೀಯ ಕೆಲವು ಜನರಿಂದ ಇದೇ ಮೂಲವಾಗಿ ಪ್ರಧಾನ ದೇವಾಲಯವಾಗಬೇಕಿತ್ತು ಎಂದು ಕೇಳಿಬಂದರೂ ಈ ನಕ್ಷತ್ರಾಕಾರದ ಪೀಠವನ್ನು ಬಿಟ್ಟರೆ ಯಾವುದೇ ಸಾಕ್ಷ್ಯಾಧಾರಗಳು ಮೂಡಿಬಂದಿಲ್ಲ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಪ್ಪೆ ಚೆನ್ನಿಗರಾಯಣ ವಿಗ್ರಹವಿದೆ. ಈ ವಿಗ್ರಹದ ಹೊಟ್ಟೆಯಲ್ಲಿ ಕಪ್ಪೆಯನ್ನು ಕೆತ್ತಲಾಗಿದೆ. ಅಮರಶಿಲ್ಪಿ ಜಕ್ಕನಾಚಾರ್ಯರ ದಂತಕಥೆಯ ಮೂಲದಿಂದ ನಮಗೆ ಇದರ ಹಿನ್ನೆಲೆ ತಿಳಿದು ಬರುತ್ತದೆ. ಹಿಂದೆ ಜಕ್ಕನಾಚಾರ್ಯರಿಗೂ ಅವರ ಮಗ ಡಂಕನಾಚಾರ್ಯರಿಗೂ ವಾದ ನಡೆದು ಡಂಕನನ್ನು ಚೆನ್ನಿಗರಾಯನ ವಿಗ್ರಹದಲ್ಲಿ ದೋಷವಿರುವುದಾಗಿ ಹೇಳಿ
ಅದನ್ನು ನಿರೂಪಿಸಲು ಹೊರಟಾಗ ವಿಗ್ರಹದ ಗರ್ಭದಲ್ಲಿ ಕಪ್ಪೆ ಕಂಡು ಬರಲು ವಿಗ್ರಹಕ್ಕೆ ಈ ಹೆಸರು ಬಂದಿತೆಂದು ಹೇಳಲಾಗುತ್ತದೆ. ಇದಲ್ಲದೆ ಒಳಾಂಗಣದಲ್ಲಿ ಗೋಪಾಲಕೃಷ್ಣ, ಮಹಿಷಾಸುರಮರ್ದಿನಿ ಮತ್ತು ವಿಷ್ಣು ಲಕ್ಷ್ಮಿಯರ ಸುಂದರ ಮೂರ್ತಿಗಳಿವೆ. ಇನ್ನು ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕಪ್ಪೆ ಚಿನ್ನಿಗರಾಯ ದೇವಸ್ಥಾನದ ಎಡಪಾರ್ಶ್ವದಲ್ಲಿರುವ ದೇವಸ್ಥಾನ ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಚತುರ್ಭುಜಧಾರಿಯಾಗಿ ಸೌಮ್ಯನಾಯಕಿ ಅಮ್ಮನವರು ಚನ್ನಕೇಶವನ ಮೆಚ್ಚಿನ ಪತ್ನಿ ಎಂದು ಹೇಳುತ್ತಾರೆ. ಇನ್ನು ಇಲ್ಲಿರುವ ಕಲ್ಯಾಣ ಮಂಟಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸೌಮ್ಯನಾಯಕಿ ಅಮ್ಮನವರ ದೇವಾಲಯದ ನಂತರ ಸಿಗುವುದೇ ಕಲ್ಯಾಣ ಮಂಟಪ. ಇಲ್ಲಿ ಚನ್ನಕೇಶವ ಸ್ವಾಮಿಗೂ ಸೌಮ್ಯನಾಯಕಿ ಅಮ್ಮ ಅವರಿಗೂ ಕಲ್ಯಾಣೋತ್ಸವವನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ಜಾತ್ರೆಯ ಸಮಯದಲ್ಲಿ ಹೋಮಯಾಗಾದಿಗಳು ನಡೆಯುತ್ತವೆ. ವೀರನಾರಾಯಣ ದೇವಸ್ಥಾನ ಇದು ಕಲ್ಯಾಣ ಮಂಟಪದ ಒಳಭಾಗದಲ್ಲಿದೆ. ಒಳಗೆ ಗರ್ಭಗುಡಿಯಲ್ಲಿರುವ ವಿಗ್ರಹ ಭಿನ್ನವಾಗಿದೆ. ಈ ಕಾರಣವಾಗಿ ಈ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಇನ್ನು ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವೀರನಾರಾಯಣ ದೇವಸ್ಥಾನದ ನಂತರ ಸಿಗುವುದು ಈ ದೇವಸ್ಥಾನ. ರಂಗನಾಯಕಿ ಅಮ್ಮನವರನ್ನು ಚನ್ನಕೇಶವ ಸ್ವಾಮಿಯ ಜ್ಯೇಷ್ಠ ಪತ್ನಿ ಎಂದು ಹೇಳುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ತಿಳಿಸಿದ ದೇವಸ್ಥಾನಗಳನ್ನು ಬಿಟ್ಟು ನೋಡಲು ಇನ್ನೂ ಕೆಲವು ಆಕರ್ಷಣೆಗಳಿವೆ. ಯಜ್ಞ ಯಾಗಾದಿಗಳನ್ನು ಮಾಡಲು ಯಾಗಶಾಲೆ, ಅಡಿಗೆ ಮಾಡಲು ಪಾಕಶಾಲೆ, ಪುಷ್ಕರಣಿ ಇತ್ಯಾದಿಗಳ ವ್ಯವಸ್ಥೆ ಇದೆ. ದೇವಸ್ಥಾನವನ್ನು ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ಕಂಬ ಕಾಣಿಸುವುದು. ಈ ಕಂಬವನ್ನು ನಕ್ಷತ್ರಾಕಾರದ ಒಂದು ಜಗುಳಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಳಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದು. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೆ ನಿಂತಿದೆ ಎಂದು ಖಚಿತವಾಗುತ್ತದೆ. ಜೊತೆಗೆ ವಾಯುವ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಅಥವಾ ಪೇಪರ್ ಚೂರನ್ನು ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನು ಗುರುತ್ವ ಕೇಂದ್ರ ಕಂಬ ಎಂದು ಕರೆಯುತ್ತಾರೆ. ಈ ತುದಿಯ ಬೆಳಕನ್ನು ಆ ತುದಿಯಿಂದ ನೋಡಬಹುದು. ದೇವಸ್ಥಾನದ ಇನ್ನೊಂದು ಬಾಗಿಲಿಗೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಇದು ಸಾಧಾರಣವಾಗಿ ಮುಚ್ಚಿರುತ್ತದೆ. ಮೂಲ ದ್ವಾರ ಗೋಪುರದ ದ್ವಾರವಾಗಿದ್ದರೂ ದೇವರಿಗೆ ನಡೆಯುವ ಎಲ್ಲ ಉತ್ಸವಗಳು ಈ ದ್ವಾರದ ಮೂಲಕವಾಗಿ ಸಂಚರಿಸುತ್ತದೆ. ಈ ರೀತಿಯಾಗಿ ಇದು ವೈಶಿಷ್ಟ್ಯತೆಯನ್ನು ಪಡೆದಿದೆ. ದೇವಸ್ಥಾನದ ಗೋಪುರ ಮತ್ತು ಆನೆ ಬಾಗಿಲ ನಡುವೆ ಮಂಟಪದ ಸಾಲನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಲಾಗಿದೆ. ಈ ಗುಡಿಗಳಲ್ಲಿ ರಾಮಾನುಜಾಚಾರ್ಯರು, ಯೋಗ ನರಸಿಂಹರು, ಕಾಳಿಮರ್ದನ ಕೃಷ್ಣ, ಆಂಜನೇಯ ಮುಂತಾದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಲ್ಲದೆ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲೂ ಮಂಟಪದ ಸಾಲು ಇದೆ. ಇಲ್ಲಿ ಅನೇಕ ಶಿಲಾ ವಿಗ್ರಹಗಳನ್ನು ಸಂಗ್ರಹಿಸಿ ಪ್ರೇಕ್ಷಕರಿಗೆ ನೋಡಲು ಅನುಕೂಲ ಮಾಡಿ ಇಟ್ಟಿದ್ದಾರೆ. ಮೂಲತಃ ದೇವಸ್ಥಾನದ ಆವರಣವನ್ನು ಅಗೆದಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಗ್ರಹಗಳನ್ನು ಇಲ್ಲಿ ಇಡಲಾಗಿದೆ. ಈ ಶಿಲೆಗಳಲ್ಲಿ ಸುಮಾರು 4 ಅಡಿ ಎತ್ತರದ ಗಣಪತಿಯ ವಿಗ್ರಹ, ವಿಷ್ಣು ಆಂಜನೇಯರ ವಿಗ್ರಹಗಳು ಮತ್ತು ನಾಗಕಲ್ಲುಗಳನ್ನು ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಅನೇಕ ಶಾಸನ ಕಂಬಗಲ್ಲುಗಳನ್ನು ಇಡಲಾಗಿದೆ. ಈ ಶಾಸನಗಳಲ್ಲಿ ದೇವಾಲಯದ ಇತಿಹಾಸ, ದೇವಸ್ಥಾನವನ್ನು ಕಟ್ಟಿದ ಶಿಲ್ಪಿಗಳ ಹೆಸರಿದೆ ಎಂದು ಸ್ಥಳೀಯರಿಂದ ತಿಳಿಯುತ್ತದೆ. ಆನೆ ಬಾಗಿಲಿನ ಪಕ್ಕದಲ್ಲಿರುವುದೇ ಪಾಕಶಾಲೆ. ಇಲ್ಲಿ ಪ್ರತಿ ದಿವಸವೂ ದೇವರ ನೈವೇದ್ಯಕ್ಕಾಗಿ ಪ್ರಸಾದವನ್ನು ಮಾಡುತ್ತಾರೆ. ಇದರ ಪಕ್ಕದಲ್ಲೇ ಯಾಗಶಾಲೆ ಉಂಟು. ರಥೋತ್ಸವ ಅಥವಾ ಉತ್ಸವದ ಸಮಯದಲ್ಲಿ ಇಲ್ಲಿ ಶಾಸ್ತ್ರೀಯವಾಗಿ ನಡೆಯಬೇಕಾದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಯಾಗಶಾಲೆಯ ಪಕ್ಕದಲ್ಲಿ ರಾಮದೇವರ ದೇವಸ್ಥಾನವಿದೆ. ಗರ್ಭಗುಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಮಾರುತಿಯರ ವಿಗ್ರಹಗಳಿದೆ. ಸಾಮಾನ್ಯವಾಗಿ ರಾಮನ ಎಡಭಾಗದಲ್ಲಿರುವ ಸೀತೆ ಇಲ್ಲಿ ಬಲಭಾಗದಲ್ಲಿರುವುದನ್ನು ಕಾಣಬಹುದು. ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿ ವಾಹನ ಮಂಟಪವಿದೆ. ಉತ್ಸವಗಳಿಗೆ ಬೇಕಾಗುವ ವಾಹನ ಪ್ರತಿಮೆಗಳನ್ನು ಇಲ್ಲಿ ಇಡಲಾಗಿದೆ. ಸುಮಾರು
7 ಅಡಿ ಎತ್ತರದ ಹಿತ್ತಾಳೆಯಿಂದ ನಿರ್ಮಿಸಲಾಗಿರುವ ಗರುಡ, ಹಂಸ, ಆನೆ, ಆಂಜನೇಯ, ಕುದುರೆ, ನವಿಲು ಮುಂತಾದ ವಿಗ್ರಹಗಳನ್ನು ಇಲ್ಲಿ ಇಟ್ಟಿರುತ್ತಾರೆ. ಉತ್ಸವದ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿ ಈ ವಾಹನಗಳ ಮೇಲೆ ಕೂರಿಸಿ ಊರಿನಲ್ಲಿ ಉತ್ಸವ ಮಾಡುತ್ತಾರೆ. ಗೋಪುರದ ಬಲಭಾಗದಲ್ಲಿರುವ ಪುಷ್ಕರಣಿ ಅಥವಾ ಕಲ್ಯಾಣಿಗೆ ಗಜಗುಂಡ ಎಂದು ಹೆಸರು. ಇದನ್ನು ವಾಸುದೇವ ತೀರ್ಥ ಎಂದು ಕರೆಯುತ್ತಾರೆ. ಈ ಕಲ್ಯಾಣಿಯಲ್ಲಿ ಅನೇಕ ರೀತಿಯ ಮೀನುಗಳನ್ನು ಬಿಟ್ಟಿರುತ್ತಾರೆ. ಕೇಳುಗರೆ, ಇದುವರೆಗೂ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಬೇಲೂರಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: சம்பத்மணி.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ

0: ನಮ್ಮಧ್ವನಿ.
1: ಈ ನೆಲ ಈ ಜಲ

0: సంవత్సరి. ಪ್ರಿಯ ಕೇಳುಗರಿ, ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿ ಎಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಸುಮತಿ ಕ್ಯಾಸಂಬಳ್ಳಿ ಗ್ರಾಮ ಕೆಜಿಎಫ್ ಗ್ರಾಮಾಂತರದಿಂದ ಆಗಿರ್ತಾರೆ. ಇವರು ಪಿಯು ಕಾಲೇಜಿನ ಉಪನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಒಂದು ಪುಟ್ಟದಾದ ಪ್ರೀತಿಯ ಕಥೆಯನ್ನ ತಿಳಿಸಲಿಕ್ಕೆ ಆಗಿರುತ್ತಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬರವಣಿಗೆ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ. ಥ್ಯಾಂಕ್ ಯು
0: ಮೇಡಮ್. ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಓಕೆ, ಖಂಡಿತ.
2: ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಸುಮತಿ ಕ್ಯಾಸಂಬಳ್ಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ ಕ್ಯಾಸಂಬಳ್ಳಿ, ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನ್ ನಿಮ್ಗೊಂದು ಕಥೆಯನ್ನ ಹೇಳಿಕ್ಕೆ ಇಚ್ಛಿಸ್ತೇನೆ. ಕತೆ ಬಂದ್ಬಿಟ್ಟು ತುಂಬಾ ದೊಡ್ಡದೇನೂ ಅಲ್ಲ, ಪುಟ್ಟ ಕತೆ. ಆದ್ರೆ ಕತೆ ಅದ್ಭುತವಾದ ಒಂದು ಕತೆ. ಕತೆಯ ಶೀರ್ಷಿಕೆಯನ್ನ ನೋಡಿದಾಗ ಪ್ರೀತಿಯ ಕತೆ, ಈಗಾಗ್ಲೇ ಅರ್ಥ ಆಗಿರುತ್ತೆ ನಾನು ಯಾವ ಕಥೆಯನ್ನ ನಿಮ್ಮ ಹತ್ರ ಹೇಳಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದ್ರೆ ಪ್ರೇಮದ ಬಗ್ಗೆ ಒಂದು ಕತೆ. ಈ ಕತೆಯ ಶೀರ್ಷಿಕೆ ಇದ್ದ ಹಾಗೇನೆ ಇಲ್ಲಿ ಆ ಹುಡುಗಿಯ ಹೆಸರು ಕೂಡ ಪ್ರೀತಿ. ಅದರಿಂದಲೇ ಇದರ ಶೀರ್ಷಿಕೆಯು ಕೂಡ ಪ್ರೀತಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ, ಅವನ ಹೆಸರು ಆಕಾಶ್. ಅವನಿಗೆ ಒಂದಿನ ಸಿಡಿ ಬೇಕಾಗಿರುತ್ತೆ, ಯಾವುದೋ ಒಂದು ಸಿನಿಮಾದ ಒಂದು ಸಿಡಿ ಬೇಕಾಗಿರುತ್ತೆ. ಅದನ್ನು ಕೊಂಡ್ಕೊಳ್ಳಿಕ್ಕೆ ಅಂತ ಒಂದು ಸಿಡಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಸುಂದರವಾದ ಹುಡುಗಿಯನ್ನ ನೋಡ್ತಾನೆ. ಆ ಹುಡುಗಿಯ ಹೆಸರೇ ಪ್ರೀತಿ. ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅನ್ನೋದಾದ್ರೆ ಇದೇ ಅನ್ಸುತ್ತೆ. ಆಕೆಯನ್ನ ಕಂಡ ಮೊದಲ ಸತಿಯೇ ಅವನಿಗೆ ಪ್ರೀತಿ ಆಗುತ್ತೆ. ಆದ್ರೆ ಅದನ್ನ ಹೇಳ್ಕೊಳ್ಳೋಷ್ಟು ಧೈರ್ಯ ಆತನಿಗಿರ್ಲಿಲ್ಲ. ಹೀಗೆ ಕ್ರಮೇಣ ದಿನನಿತ್ಯವೂ ಆ ಪ್ರೀತಿಯನ್ನ ನೋಡ್ಲಿಕ್ಕಂತಾನೆ ಆ ಅಂಗಡಿಗೆ ಸೀಡಿಯನ್ನ ಕೊಂಡುಕೊಳ್ಳುವ ಒಂದು ಸಲುವಾಗಿನೇ ಹೋಗಿ ಪ್ರೀತಿಯನ್ನ ನೋಡ್ತಾ ಇದ್ದ. ದಿನನಿತ್ಯ ಹೋಗ್ತಾ ಇದ್ದ, ದಿನ ಒಂದೊಂದು ಸೀಡಿಯನ್ನ ತಗೊಂಡು ಬರ್ತಾ ಇದ್ದ. ಹೀಗೆ ಒಂದ್ ತಿಂಗಳು, ಎರಡ್ ತಿಂಗಳು, ಮೂರ್ ತಿಂಗಳು, ಹೀಗೆ ಕಾಲ ಕಲಿತಾನೆ ಇರುತ್ತೆ. ಆದ್ರೆ ಆತನ ಉದ್ದೇಶ ಏನಂದ್ರೆ ಒಂದು ದಿನ ಮಾತ್ರ ಸಿಡಿ ತಗೊಳ್ಲಿಕ್ಕೆ ಹೋಗ್ಬೇಕಾಗಿತ್ತು, ತಗೊಂಡ. ಆದ್ರೆ ಅಲ್ಲಿ ಪ್ರೇಮವಾಯಿತಲ್ವೇ. ಅದಾದ್ಮೇಲೆ ಪ್ರತಿನಿತ್ಯವೂ ಪ್ರತಿದಿನವೂ ಆಕೆಯನ್ನ ನೋಡ್ಲಿಕ್ಕೆನೆ ಸಿಡಿಗೋಸ್ಕರ ಅಲ್ಲಿ ಹೋಗ್ತಾ ಇದ್ದ. ಆದ್ರೆ ಅವನ ಅವಶ್ಯಕತೆ ಇದ್ದಿದ್ದು ಸಿಡಿ ಅಲ್ಲ, ಪ್ರೀತಿಯನ್ನ ನೋಡುವ ಹಂಬಲ. ಹೀಗೆ ನೋಡ್ತಾ ನೋಡ್ತಾ ಒಂದೆರಡು ದಿನ ಅಂಗಡಿ ಕ್ಲೋಸ್ ಆಗಿರುತ್ತೆ, ಮುಚ್ಚಿರ್ತಾರೆ ಅಂಗಡಿಯನ್ನ. ಅವನಿಗೆ ಆಘಾತವಾಗುತ್ತೆ, ಇದೇನಪ್ಪ ಇದು, ಅಂಗಡಿಯನ್ನ ಮುಚ್ಚಿದರೆ ಎಲ್ಲೋದ್ಲು ಇವಳು, ಇವಳನ್ನ ನೋಡಿದ್ರೆ ಒಂದಿನ ಕೂಡ ಇರ್ತಾ ಇರ್ಲಿಲ್ವಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ಆಕಾಶ್ನಲ್ಲಿ ಒಂದು ಕಳವಳ ಪ್ರಾರಂಭ ಆಗುತ್ತೆ. ಮೂರನೇ ದಿನ ಹೋಗ್ತಾನೆ, ಮೂರನೇ ದಿನ ಹೋದ್ರು ಕೂಡ ಅಂಗಡಿ ಕ್ಲೋಸ್ ಆಗೇ ಇರುತ್ತೆ. ಆಗ ಪಕ್ಕದ ಅಂಗಡಿಯವನ್ನ ವಿಚಾರಿಸ್ತಾನೆ, ಈ ಅಂಗಡಿ ಯಾಕೆ ಓಪನ್ ಆಗ್ತಾ ಇಲ್ಲ, ಏನು ಅಂತ. ಆ ಅಂಗಡಿಯವನು ಮಾಮೂಲಿಯಾಗೆ ಹೇಳ್ತಾನೆ, ಅಂಗಡಿಯವ್ರದ್ದು ಮದ್ವೆ ಇದೆಯಲ್ಲ, ಅದಕ್ಕೆ ಅದನ್ನ ಮುಚ್ಚಿದ್ದಾರೆ, ಮದ್ವೆ ಆದ್ಮೇಲೆ ಬರ್ಬೋದೇನು ಅಂತ. ಯಾಕಂದ್ರೆ ಇವನು ಪ್ರತಿ ಸರಿ ಹೋದಾಗ ಆ ಅಂಗಡಿಯಲ್ಲಿ ಇದ್ದಿದ್ದು ಪ್ರೀತಿ ಒಬ್ಳೆ, ಇನ್ಯಾರು ಇರ್ತಾ ಇರಲಿಲ್ಲ. ಬಹುದೊಡ್ಡ ಆಘಾತ ಆಗುತ್ತೆ ಹೃದಯ ಹೊಡೆದು, ಚೂರ್ ಚೂರ್ ಆಗುತ್ತೆ. ಅವನು ಭಾವಿಸಿದ್ದು ಅದು ಪ್ರೀತಿಯ ಮದುವೆ ಅಂತಾನೆ. ಸರಿ, ಅವನು ಹೇಳ್ತಾನೆ, ಇವರ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಹಾ ಗೊತ್ತಿದೆ, ಹೀಗೆ ಹೋದ್ರೆ ಅವ್ರದ್ದು ಮನೆ ಸಿಗುತ್ತೆ ಅಂತ ಕೂಡ ಆ ವಿಳಾಸವನ್ನ ಕೊಡ್ತಾರೆ. ಆ ವಿಳಾಸವನ್ನ ಕೊಟ್ಟ ನಂತರ ಅವನು ಅಲ್ಲಿಗೆ ಹೋಗ್ತಾನೆ. ಆ ಮನೆ ಹತ್ರ ಹೋದಾಗ ಮನೆ ಬೀಗ ಹಾಕಿರ್ತಾರೆ, ಚಪ್ಪರ ಎಲ್ಲನೂ ಇರುತ್ತೆ. ಅಲ್ಲಿ ಪಕ್ಕದವ್ರನ್ನ ಕೇಳಿದಾಗ ಹೌದು ಮದ್ವೆ ಇದೆ, ಅವರೆಲ್ಲೂ ಕೂಡ ಮದುವೆ ಸಲುವಾಗಿ ಬೇರೆ ಊರಲ್ಲಿ ಮದುವೆ ನಡೀತಿದೆ, ಅಲ್ಲಿ ಹೋಗಿದ್ದಾರೆ ಅಂತ. ಅವನಿಗೆ ಮತ್ತಷ್ಟು ಹೃದಯ ಚೂರು ಚೂರಾಗಿ ಬಹಳ ಹತಾಶೆಯಿಂದ ಮನೆಗೆ ಮರಳ್ತಾನೆ. ಮನೆಗೆ ಮರಳಿ ಕುತ್ಕೊಂತಾನೆ, ಬಹಳ ಯೋಚನೆ ಮಾಡ್ತಾನೆ. ಅದನಿಗೆ ಅದನ್ನ ಪ್ರೀತಿಯನ್ನ ಕಳ್ಕೊಂಡಿದ್ದು ಸಹಿಸ್ಕೊಳ್ಳಾರ್ದಿರ ನೋವಾಗುತ್ತೆ. ಇದಿಲ್ಲಿಗೆ ಇರ್ಲಿ, ಮದ್ವೆ ಆಗುತ್ತೆ, ಅದಾದ ಮಾರನೇ ದಿನ ಅಂದ್ರೆ ಈತ ಹೋಗಿದ್ನಲ್ಲ ಅವ್ರ ಮನೆ ಹತ್ರ, ಅದಾದ ಮಾರನೇ ದಿನ ಅಂಗಡಿ ಓಪನ್ ಆಗುತ್ತೆ. ಪ್ರೀತಿ ಅಂಗಡಿಯನ್ನ ಓಪನ್ ಮಾಡಿ ತೆರೆದು ಆ ದಿನ ಪೂರ್ತಿ ಕಾಯ್ತಾಳೆ, ಆಕಾಶ್ ಬರಲ್ಲ. ಇಲ್ಲಿ ಬರೀ ಆಕಾಶನಿಗಷ್ಟೇ ಪ್ರೀತಿ ಆಗಿರ್ಲಿಲ್ಲ, ಪ್ರೀತಿಗೂ ಪ್ರೀತಿಯಾಗಿತ್ತು. ಅವನು ಹೇಗೆ ಸೀಡಿಯನ್ನ ತೆಗೆದುಕೊಳ್ಳುವ ನೆಪದಲ್ಲಿ ದಿನ ಅಂಗಡಿಗೆ ಹೋಗ್ತಾ ಇದ್ನೋ, ಹಾಗೆ ಸೀಡಿಯನ್ನ ಮಾರುವ ನೆಪದಲ್ಲಿ ಆಕಾಶನನ್ನು ಕೂಡ ಅವಳು ನೋಡ್ತಾ ನೋಡ್ತಾ ಅವಳಿಗೂ ಕೂಡ ಪ್ರೀತಿಯಾಗಿತ್ತು. ಒಂದು ದಿನ ನೋಡ್ತಾಳೆ, ಅವತ್ತೆಲ್ಲ ಈತ ಬರ್ಬೇಕಿತ್ತಲ್ವಾ, ಓ ಮೂರು ದಿನ ಮುಚ್ಚಿದ್ದಕ್ಕೆ ಅಂಗಡಿಯನ್ನ ಮೋಸ್ಟ್ಲಿ ಬರದೇ ಇರ್ಬೋದೇನೋ ಅಂತ ಹೇಳಿ ಅವತ್ತು ಒಂದು ದಿನ ಸಮಾಧಾನ ಆಗ್ತಾಳೆ. ಅದಾದ್ಮೇಲೆ ಮತ್ತೆ ಎರಡು ದಿನ ನೋಡ್ತಾಳೆ, ಆತ ಬರೋದೇ ಇಲ್ಲ. ಆಗ ಆತನ ಜೊತೆ ಯಾರೋ ಒಬ್ರು ಒಂದಿನ ಒಂದು ಸ್ನೇಹಿತ ಬಂದಿರ್ತಾನೆ. ಆ ಸ್ನೇಹಿತನ ಸಹಾಯದಿಂದ ಆತನ ಮನೆಗೆ ಹೋಗ್ತಾಳೆ. ಆ ಸ್ನೇಹಿತ ಕೂಡ ಆಕೆಗೆ ಏನು ಹೇಳಿರಲ್ಲ. ಆತನ ಮನೆಗೆ ಹೋದಾಗ ಅವರ ತಾಯಿ ಬಾಗ್ಲಲ್ಲಿ ಕೂತಿರ್ತಾಳೆ. ಬಹಳ ದುಃಖದಿಂದ ಬಾಗ್ಲಲ್ಲಿ ಕೂತಿರ್ತಾಳೆ. ಮನೆಯ ವಾತಾವರಣವೇ ಸ್ತಬ್ಧವಾಗಿರುತ್ತೆ. ಅದನ್ನ ನೋಡಿದಾಗ ಇವಳಿಗೆ ಮನಸ್ಸಲ್ಲಿ ಅದೇನೋ ಕಳವಳ ಪ್ರಾರಂಭ ಆಗಿರುತ್ತೆ. ಆಗ ಪ್ರೀತಿ, ಈ ತರ ಆಕಾಶ್ ನಿಮ್ಮ ಮಗನೇ ಅಲ್ವಾ ಅಂತ ಅವರ ತಾಯಿನ ಕೇಳ್ತಾರೆ. ಒಂದು ನಿಟ್ಟುಸಿರಿಯನ್ನ ಬಿಟ್ಟು ಆ ತಾಯಿ, ಹೌದಮ್ಮ, ಎಲ್ಲಿದ್ದಾನೆ ಆಕಾಶ್, ಈ ನಡುವೆ ಕಾಣ್ತಿಲ್ಲ ಅಂತ. ಮತ್ತೊಮ್ಮೆ ಹತಾಶೆಯಿಂದ ಹಾಗೆ ನೋಡ್ತಾ, ಒಳಗಡೆ ಇದ್ದೇನೆ, ಹೋಗಿ ನೋಡು ಅಂತ ಹೇಳ್ತಾರೆ. ಆಗ ಆಕೆ ಒಳಗಡೆ ಹೋಗಿ ನೋಡ್ತಾಳೆ. ನೋಡಿದ ತಕ್ಷಣ ಆಕೆಗೆ ಕಾಣೋದು, ಈ ಎರಡು ಮೂರು ತಿಂಗಳಲ್ಲಿ ಎಷ್ಟೊಂದು ಸಿಡಿಗಳನ್ನ ತಗೊಂಡಿದ್ದ ಆ ಸಿಡಿಗಳ ರಾಶಿನೇ ಅಲ್ಲಿರುತ್ತೆ. ಆ ರಾಶಿಗಳ ಮೇಲೆ ಒಂದು ಫೋಟೋ ಇರುತ್ತೆ, ಅದು ಆಕಾಶನ ಫೋಟೋ. ಆ ಫೋಟೋಗೆ ಹಾರ ಹಾಕಿತ್ತು. ಅವಳ ಹೃದಯ ಅದೆಷ್ಟು ಚೂರ್ ಚೂರಾಯಿತು. ಅವಳ ಆಕ್ರಂದನ ಹೇಗಿತ್ತು ಅಂದ್ರೆ, ಒಮ್ಮೆಲೆಗೆ ಸಮುದ್ರದ ಗರ್ಭದಲ್ಲಿ ಬೆಂಕಿ ಬಿದ್ದು ಹೇಗೆ ಒಡೆಯುತ್ತೆ ಹಾಗೆ ಒಡೆಯುತ್ತೆ. ಅವಳು ಎಷ್ಟು ದುಃಖಿತಳಾಗ್ತಾಳು ಅಂದ್ರೆ, ಅದನ್ನ ಪದಗಳಲ್ಲಿ ವರ್ಣಿಸ್ಲಿಕ್ಕಾಗಲ್ಲ, ಯಾಕೆಂದ್ರೆ ಪ್ರೀತಿಯಲ್ವೇ. ಆಗ ಅವಳು ಭಯಂಕರವಾದ ಒಂದು ಧ್ವನಿಯಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮತ್ತೆ ಸಿಡಿಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದರಲ್ಲಿ ಯಾವುದೇ ಒಂದೇ ಒಂದು ಸಿಡಿಯು ಕೂಡ ಓಪನ್ ಮಾಡಿ ನೋಡಿರಲ್ಲ, ಅಂದ್ರೆ ಅದನ್ನ ತೆಗೆದು ನೋಡಿರಲ್ಲ. ಆಗ ಇನ್ನೂ ಬಹಳ ನೋವಾಗುತ್ತೆ. ಅದು ಎಷ್ಟು ನೋವು ಅಂದ್ರೆ, ಅದನ್ನ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರತಿ ಸಿಡಿಯ ಒಳಗೂ ಕೂಡ ಪ್ರೀತಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡಿದ್ಲು. ನಾನೇ ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನಂದ್ರೆ ನನ್ಗೆ ಬಹಳ

0: ಇಷ್ಟ, ನಿನ್ನ ಜೊತೆ ಹೀಗೆ ಬದುಕೆಲ್ಲ ಹೆಜ್ಜೆಗಳನ್ನ ಹಾಕ್ಬೇಕು ಅಂತ ಪ್ರೀತಿ ಕನಸು ಕಂಡಿದ್ಲಲ್ಲ, ಆ ಕನಸನ್ನೆಲ್ಲ ಪ್ರತಿದಿನ ಆಕಾಶನಿಗೆ ಸೀರೆ ಒಳಗಡೆ ಒಂದು ಚೀಟಿಯಲ್ಲಿ ಬರೆದು ಬರೆದು ಇಡ್ತಾ ಇದ್ಲು. ಆದ್ರೆ ಆಕಾಶ ಮಾಡಿದ್ದೇನ್ ಗೊತ್ತಾ, ಅದನ್ನ ಒಂದು ದಿನನೂ ಕೂಡ ಓಪನ್ ಮಾಡಿ ನೋಡಿರ್ಲಿಲ್ಲ. ನೋಡಿದಿದ್ರೆ ಬಹುಶಃ ಪ್ರೀತಿಯ ಪ್ರೀತಿ ಈತನಿಗೆ ಅರ್ಥ ಆಗ್ತಿತ್ತು. ಆದ್ರೆ ಆ ಕೆಲಸವನ್ನ ಆಕಾಶ್ ಮಾಡ್ಲೇ ಇಲ್ಲ. ಆಗ ಅವಳಿಗೆ ಅದು ಆಘಾತ ಆಯ್ತು, ಅದನ್ನ ತಡ್ಕೊಳಕಾಗ್ಲಿಲ್ಲ. ಕನಿಷ್ಠ ಒಂದು ಸಿಡಿಯನ್ನ ಅದನ್ನ ತೆಗೆದು ನೋಡಿದಿದ್ರೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇತ್ತು, ಈ ಮದುವೆ ನನ್ನದಲ್ಲ ಅಂತ ಗೊತ್ತಾಗ್ತಾ ಇತ್ತು ಅಂತ. ಮದುವೆ ಆಗಿದ್ದು ಆಕ್ಚುಲಿ ಪ್ರೀತಿಯ ಅಕ್ಕನದ್ದು. ಆದ್ರೆ ಪ್ರೀತಿಯ ಅಕ್ಕ ಯಾವತ್ತೂ ಕೂಡ ಸಿಡಿ ಅಂಗಡಿ ಒಳಗಡೆ ಬರ್ತಿರ್ಲಿಲ್ಲ, ಆಕೆಗೆ ಮನೆ ಜವಾಬ್ದಾರಿ ಇತ್ತು, ಮನೆಯಲ್ಲಿ ಇರ್ತಾ ಇದ್ಲು. ಆಗಿದ್ದು ಪ್ರೀತಿ ಅಕ್ಕನ ಮದುವೆ, ಅಕ್ಕನ ಮದುವೆಗೂ ಸಹ ಬರಬೇಕು ಅಂತ ಚೀಟಿಯಲ್ಲಿ ಬರೆದು ಕೊಟ್ಟಿರ್ತಾಳೆ. ಇದು ಯಾವುದನ್ನೂ ಕೂಡ ಆಕಾಶ್ ನೋಡೇ ಇರಲ್ಲ, ಯಾಕಂದ್ರೆ ಅವನ ಉದ್ದೇಶ ಇದ್ದಿದ್ದು ಸೀಡಿ ಅಲ್ವಲ್ಲ, ಪ್ರೀತಿಯನ್ನ ನೋಡೋ ಹಂಬಲ ಅಲ್ವಾ. ಸೊ ಇದೇ ಅಲ್ಲ ಆಗಿತ್ತು. ಅವ್ರಿಗೆ ಬಹಳ ನೋವಾಯ್ತು, ಹೆಂಗ ಅದನ್ನ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನಾಯ್ತು ಅಂದ್ರೆ ಆತ ಇವಳ ಅಗಲಿಕೆಯನ್ನ, ಇವಳಿಗೆ ಕೊನೆಗೂ ನಾನು ಸಿಗ್ಲಿಲ್ವಲ್ಲ, ನನ್ನ ಪ್ರೇಮ ನಿವೇದನೆ ಮಾಡ್ಕೊಳಕ್ಕೂ ಮೊದ್ಲೇ ಸತ್ತೋದಲ್ಲ ಅಂತ ಹೇಳ್ಬಿಟ್ಟು ಆತ ಆತ್ಮಹತ್ಯೆಗೆ ಶರಣಾಗಿರ್ತಾನೆ, ಪ್ರಾಣವನ್ನ ಕಳ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಅವಳು ಬಂದು, ಆದ್ರೆ ಅವಳು ಸಾಯ್ಲಿಲ್ಲ, ಅವಳಿಗೆ ತನ್ನದೇ ಆದ ಜವಾಬ್ದಾರಿ ಇತ್ತು, ಮತ್ತೆ ಅದೇ ಅಂಗಡಿಯನ್ನ ತೆರೆದಿರ್ತಾಳೆ. ಆದ್ರೆ ಅದೇ ರೀತಿ ದಿನನಿತ್ಯವೂ ಆಕಾಶನ ಬರುವಿಕೆಗೆ ಕಾಯ್ತಾನೆ ಇರ್ತಾಳೆ, ಕಾಯ್ತಾನೆ ಇರ್ತಾಳೆ. ಆದ್ರೆ ಆಕಾಶ ಮಾತ್ರ ಯಾವತ್ತೂ ಹೋಗಲ್ಲ. ಕೇಳುಗರೆ, ಈಗ ಈ ಪ್ರೀತಿಯ ಕಥೆನ ನೀವು ಕೇಳ್ಕೊಂಡಿದ್ದೀರಾ? ಒಟ್ಟಾರೆಯಾಗಿ ಏನಂದ್ರೆ, ನಮ್ಗೆ ಯಾರ ಮೇಲಾದ್ರೂ ಖಂಡಿತ ಪ್ರೀತಿ ಆಗೇ ಆಗುತ್ತೆ, ಆದ್ರೆ ನಮ್ಮ ಪ್ರೇಮ ನಿವೇದನೆಯನ್ನ ಖಂಡಿತ ಮಾಡ್ಲೇಬೇಕು, ಅರ್ಥ ಮಾಡಿಸ್ಬೇಕಿದೆ ಅಲ್ವಾ? ಮನಸ್ಸುಗಳಿಗೆ ಈಗಾಗಲೇ ಅರ್ಥ ಆಗಿದೆ. ಇಲ್ಲಿ ಆಕಾಶನ ಮನಸ್ಸಿಗೂ ಪ್ರೀತಿಯ ಮನಸ್ಸಿಗೂ ಪರಸ್ಪರ ಇಷ್ಟಪಡುವ ಒಂದು ಉದ್ದೇಶ ಅದು ಗೊತ್ತಾಗಿದೆ, ಆದ್ರೆ ಮನುಷ್ಯರಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಸೊ ಇಲ್ಲಿ ಆಕಾಶ ಯಾವತ್ತಾದ್ರೂ ಒಂದು ದಿನ ಆದ್ರೂ ಪ್ರೀತಿಗೆ ತನ್ನ ಪ್ರೇಮವನ್ನ ನಿವೇದನೆ ಮಾಡ್ಕೊಂಡಿದ್ದಿದ್ರೆ ಪ್ರೀತಿಯು ಕೂಡ ಅದನ್ನ ಒಪ್ಕೊಂತ ಇದ್ಲು, ಯಾಕಂದ್ರೆ ಆಲ್ರೆಡಿ ಈಕೆ ಕೂಡ ಲವ್ ಮಾಡ್ತಾ ಇದ್ವಿ ಅಲ್ವಾ. ಹಾಗೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸಿಡಿಗಳನ್ನ ಓಪನ್ ಮಾಡಿದ್ರೆ, ಕನಿಷ್ಠ ಒಂದು ಸಿಡಿಯನ್ನ ಓಪನ್ ಮಾಡಿದ್ರು ಕೂಡ ಪ್ರೀತಿ ಆಕಾಶ್ ನನ್ನ ಲವ್ ಮಾಡ್ತಾ ಇದ್ದ ಅನ್ನೋ ವಿಷಯ ಗೊತ್ತಾಗ್ತಾ ಇತ್ತು. ಮದುವೆ ಅವಳದ್ದಲ್ಲ, ಅವಳ ಅಕ್ಕನದ್ದು ಅಂತ ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ನೋಡಿ, ನಾವು ಎಡವೋದು ಇಲ್ಲೇನೆ. ಯಾವತ್ತೂ ಕೂಡ ಈ ಪ್ರೀತಿಯಲ್ಲಿ ಮುಕ್ತವಾದ ಚರ್ಚೆ ಇರ್ಬೇಕು, ಇಲ್ಲಂದ್ರೆ ಹೀಗೆ ಒಂದು ಜೋಡಿ ದೂರವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಕಾಶ್ ಒಂದಷ್ಟು ವಿವೇಚನೆಯಿಂದ ಯೋಚನೆ ಮಾಡಿದಿದ್ರೆ ಅದು ಪ್ರೀತಿಯ ಮದುವೆ ಅಲ್ಲ, ತನ್ನ ಅಕ್ಕನದ್ದು ಅಂತ ಗೊತ್ತಾಗ್ತಾ ಇತ್ತು. ಇಲ್ಲ ಅಥವಾ ಒಂದೇ ಒಂದು ಸೀರಿಯನ್ನ ಓಪನ್ ಮಾಡಿ ನೋಡಿದ್ರು ಕೂಡ ಪ್ರೀತಿ ಅದನ್ನ ಪ್ರೀತಿ ಮಾಡ್ತಿರೋದು ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ಆಕಾಶ್ ಇದು ಯಾವ್ದನ್ನು ಮಾಡಿಲ್ಲ. ಕನಿಷ್ಠ ಪ್ರೀತಿ ಆದ್ರೂ ಅಷ್ಟು ಸಲ ಅಷ್ಟು ಸೀಡಿಗಳಲ್ಲಿ ಬರೆದು ಕಳಿಸಿದಾಗ ಯಾವ್ದಕ್ಕೂ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಬಟ್ ದಿನ ಬರ್ತಿದ್ದಾನೆ, ನನ್ಗೋಸ್ಕರ ಬರ್ತಿದ್ದಾನೆ, ನನ್ನ ನೋಡ್ತಾ ಇದ್ದಾನೆ. ಯಾಕಂದ್ರೆ ಕಣ್ಣುಗಳಲ್ಲಿ ಪ್ರೀತಿ ಗೊತ್ತಾಗುತ್ತಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡಸು ತನ್ನ ವಿರೋಧ ಮಾಡ್ತಾ ಇದ್ದಾನ, ತನ್ನನ್ನ ದ್ವೇಷ ಮಾಡ್ತಿದ್ದಾನಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವೇನೋ, ಆಗೋದೇ ಇಲ್ಲ ಅನ್ಸುತ್ತೆ. ಆದ್ರೆ ಒಬ್ಬ ಪುರುಷ ತನ್ನ ಪ್ರೀತಿ ಮಾಡ್ತಿದ್ದಾನಂತ ಆತನ ಕಣ್ಣುಗಳನ್ನ ನೋಡಿ ತಿಳ್ಕೋಬಹುದು, ಪ್ರೀತಿ ಮಾಡ್ಬೋದಾಗಿತ್ತು. ಕನಿಷ್ಠ ಆತನಿಗೆ ಅಂಗಡಿಗೆ ಬಂದಾಗ ಹೇಳ್ಬೋದಾಗಿತ್ತು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದಿನಾದ್ರೂ ಒಂದು ಸಿಡಿಯನ್ನಾದ್ರೂ ಓಪನ್ ಮಾಡಿ ನೋಡು ಅಂತ ಹೇಳಿದಿದ್ರೆ ಇವತ್ತು ಒಂದು ಸುಂದರವಾದ ಜೋಡಿ ನಿಮ್ಮ ನಮ್ಮ ಕಣ್ಣ ಮುಂದೆ ಇರ್ತಿತ್ತು. ಆದ್ರೆ ಈ ಪ್ರೀತಿಯ ಕತೆ ದುರಂತವಾದ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ. ಇಷ್ಟೇ ಕೇಳಿದರೆ, ನೀವ್ಯಾರಾದ್ರೂ ಕೂಡ ಪ್ರೀತಿಯನ್ನ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಪ್ರೀತಿಯನ್ನ ನೇರವಾಗಿ ನಿಮ್ಮ ಪ್ರೀತಿಯೊಂದಿಗೆ ಹೇಳಿಕೊಳ್ಳಿ, ಇಲ್ಲಾದ್ರೆ ಹೀಗೆ ಆಗ್ಬೋದೇನೋ, ಯಾರಿಗ್ ಗೊತ್ತು ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅಂತ ಅಲ್ವಾ. ಸೊ ನಿಮ್ಮ ಪ್ರೀತಿಯನ್ನ ದಯವಿಟ್ಟು ನಿಮ್ಮವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ, ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿ. ಮನಸ್ಸಿಗೆ ಭಾವನೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ಮನುಷ್ಯರಿಗೆ ಹೇಳಬೇಕಾಗಿದೆ. ಐ ಥಿಂಕ್ ಈ ಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು.
1: ಪ್ರೀತಿಯ ಕೇಳುಗರೆ, ಈ ಪ್ರೀತಿಯ ಕಥೆಯಲ್ಲಿರುವ ಸಾರಾಂಶ ಏನಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ಅದು ಪ್ರೀತಿ ಆಗ್ಲಿ ಮತ್ತೆ ಯಾವುದೇ ಒಂದು ವಿಷಯ ಆಗ್ಲಿ ಮುಕ್ತವಾಗಿ ಹಂಚಿಕೊಳ್ಬೇಕು, ಇಲ್ಲವಾದಲ್ಲಿ ಈ ಕತೆ ದುರಂತ ಕಥೆಯಾಗಿ ಅಂತವಾಗುತ್ತದೆ. ಅರ್ಥವಾಯ್ತಲ್ಲವೇ? ಈ ಕಥೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಧ್ವನಿ ಸಮುದಾಯ ಬಾಳಿಕೆದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಸುಮತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು.
1: ಇದೇ ತರಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇದೆ ಇದು ನಿಮ್ಮ ನೆಚ್ಚಿನ 95.4 MHz FM ನಲ್ಲಿ.

0: ब्रह्मध्वनि।
1: ನಮ್ಮಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ, ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಇವರ ಸಹಭಾಗಿತ್ವದಲ್ಲಿ ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಕುರಿತು ಸಂದರ್ಶನದ ಕಾರ್ಯಕ್ರಮ ಇಂದಿನ ದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ. ಶ್ರೀಯುತ ಆನಂದ್ ವಿಠಲ್ ಹಲ್ಲೂರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಮೊದಲಿಗೆ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಮೊದಲ ಬಾರಿಗೆ ನಮ್ಮ ಒಂದು ಸಮುದಾಯ ರೇಡಿಯೋ ಕೇಂದ್ರದಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದೀರಾ, ಬಹಳ ಸಂತೋಷ.
2: ಧನ್ಯವಾದಗಳು ವಿಶ್ವನಾಥ್, ಹಾಗೂ ನಮ್ಮ ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳು ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸ್ವಾಗತಿಸಿದಕ್ಕೆ.
1: ಸಂತೋಷ ಸರ್. ಸರ್, ಮೊದಲಿಗೆ ತಮ್ಮ ಒಂದು ಸಣ್ಣದಾದ ಒಂದು ಕಿರು ಪರಿಚಯವನ್ನು ಎಲ್ಲ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
2: ಖಂಡಿತ ಖಂಡಿತ ವಿಶ್ವನಾಥ್. ನನ್ನ ಹೆಸರು ಆನಂದ ವಿಠಲ್ ಹಲ್ಲೂರ್, ಮೂಲತಃ ದಾವಣಗೆರೆಯ ವಾಸಿ. ಪ್ರಸ್ತುತ ಬೆಂಗಳೂರಿನಲ್ಲಿ ಐಟಿ ವಿಭಾಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಸಿಸ್ಟಮ್ ಇಂಜಿನಿಯರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ಈಜುವುದು, ಸ್ವಿಮ್ಮಿಂಗ್, ಅದು ಬಿಟ್ರೆ ಟ್ರೆಕ್ಕಿಂಗ್ ಹಾಗೂ ಟ್ರಾವೆಲಿಂಗ್ ನಾನು ತುಂಬಾ ಮಾಡ್ತೀನಿ ಟೈಮ್ ಸಿಕ್ಕಾಗೆಲ್ಲ. ಈಗ ಒಂದು ಕಳೆದ 2 ವರ್ಷಗಳಿಂದ ಈ ಕರೋನಾ ಇದರಿಂದ ಎಲ್ಲೂ ಹೋಗಕ್ಕಾಗಿಲ್ಲ ಅಷ್ಟೇ. ಅದು ಬಿಟ್ರೆ ಸ್ನೇಹಿತರ ಜೊತೆ ಹರಟೆ ಇತ್ಯಾದಿ, ಹಾಗೂ ಅಡುಗೆ. ಈ ಇತ್ತೀಚೆಗೆ ದಿನಗಳಲ್ಲಿ ಕುಕ್ಕಿಂಗ್ ಒಂದು ಹೊಸ ಹವ್ಯಾಸ ಆಗಿಬಿಟ್ಟಿದೆ.
1: ಹೌದು, ಒಂದು ಕರೋನಾ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೇ ಏನಾದ್ರು ಒಂದು, ಯಾಕಂದ್ರೆ ಹೊರಗಡೆ ತಿನ್ನೋದಕ್ಕೆ ಒಂದು ಭಯ ಇರುತ್ತೆ, ನಾವೇ ಮನೆಯಲ್ಲಿ ಸ್ವತಃ ತಯಾರಿಸ್ಕೊಂಡು ತಿನ್ಬೇಕು ಅಂತ ಇರುತ್ತೆ. ಪ್ರತಿಯೊಬ್ಬರು ಕಲಿತಾ ಇದಾರೆ. ಹೌದು, ಇದು ಬಹಳ ಒಂದು ಒಳ್ಳೆ ಹವ್ಯಾಸ.
2: ಬೆಂಗಳೂರು ಬ್ಯಾಚುಲರ್ಸ್ ಗಂತೂ ಅದು ಒಂದು ಏನು ವರನೋ ಶಾಪನೋ ಗೊತ್ತಿಲ್ಲ, ಕುಕ್ಕಿಂಗ್ ಅಂತೂ ಮಸ್ಟ್.
1: ಹೌದು, ಯಾಕಂದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ನಾವೇ ಒಂದು ಸ್ವತಃ ತಯಾರಿಸ್ಕೊಂಡು ಊಟ ಮಾಡಿದಾಗ ಅದ್ರ ಸಂತೋಷನೇ ಬೇರೆ ಇರುತ್ತೆ, ಉತ್ತಮ ಆರೋಗ್ಯ ಸಹ ಇರುತ್ತೆ.
2: ಹೌದು ಹೌದು ವಿಶ್ವನಾಥ್, ಸರಿ, ಅದು ನಿಜ.
1: ಹಾಗಂದ್ರೆ ನಾವೊಂದು ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತನಾಡೋದು, ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಅಂತ ನಾವು ಹೇಳ್ತೇವೆ ಇವತ್ತಿನ ಒಂದು ವಿಷಯ. ತಮ್ಗಾಗ್ಲೇ ತಿಳಿದಿದ್ದು, ಭೂಮಂಡಲದಲ್ಲಿ ಎಲ್ಲಾ ಸಂಪನ್ಮೂಲಗಳಿಗಿಂತ ಜಲ ಸಂಪನ್ಮೂಲ ಬಹಳಷ್ಟು ಮುಖ್ಯವಾಗಿದೆ.
2: ಹೌದು,
1: ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
2: ಅಭಿಪ್ರಾಯ ಹೆಚ್ಚಿರೋದಕ್ಕೆ ಅಭಿಪ್ರಾಯ ಒಂದು ಖುಷಿ ವಿಚಾರ, ನೀರು ತುಂಬಾ ಯಥೇಚ್ಛವಾಗಿ ನಮಗೆ ಸಿಗೋದು. ಬಟ್ ಇನ್ನೊಂದು ದುಃಖದ ವಿಚಾರ ಏನಂದ್ರು, ಎಷ್ಟು ಯಥೇಚ್ಛವಾಗಿ ಸಿಗುತ್ತೋ ಅಷ್ಟು ದುರ್ಬಳಕೆ ಜಾಸ್ತಿ ಮಾಡ್ತೀವಿ ಅದನ್ನ.
1: ಹೌದು,
2: ಈಗ ಪ್ರಸ್ತುತ ಸಿಚುಯೇಷನ್ ಅಲ್ಲಿ ನಾವು ನೀರನ್ನ ತುಂಬಾ ಅಂದ್ರೆ ತುಂಬಾ ಕಾಪಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದ್ ಎಷ್ಟೇ ಯಥೇಚ್ಛವಾಗಿದ್ರು ಕಾರಣ ಬಂದ್ಬಿಟ್ಟು ವಿನಾಕಾರಣ ತುಂಬಾ ಅಂದ್ರೆ ತುಂಬಾ ದುರುಪಯೋಗ ಪಡಿಸ್ಕೊಂತ ಇರೋದಂತಾಗಿರ್ಬೋದು, ಅಥವಾ ನೀರ್ ಈಗ ಒಂದು ಕಾಲ ಇತ್ತು ನಾವು ಅಂದಿದ್ದೆ ಮಾತಿಗೆ ಅಂತಿದ್ವಿ ಮುಂದೆ ಒಂದ್ ದಿನ ಬರುತ್ತೆ ಕುಡಿಯ ನೀರಿಗೂ ನಾವು ದುಡ್ಡು ಕಟ್ಟಬೇಕಾಗುತ್ತೆ, ಬಳಸೋ ನೀರಿಗೂ ದುಡ್ಡು ಕಟ್ಟಬೇಕಾಗುತ್ತೆ. ಅದು ವಾಸ್ತವ ಆಗ್ಬಿಟ್ಟಿದೆ.
1: ಹೌದು, ಇವಾಗ ನಾವು ಒಂದು
2: ಇದು ಹೀಗೆ ಹೋದ್ರೆ ಮುಂದಿನ ಪೀಳಿಗೆ ಹೇಗೆ ಅಂತ ನಾವು ಸುಮ್ನೆ ಆಗಲ್ಲ ಮಾತಿಗೆ ಅನ್ಕೊಳ್ತಾರೆ ಅನ್ಕೊಂಡಿದ್ದು ನಿಜ ಆಗಿದೆ. ನಮ್ಮ ಮುಂದಿನ ಪೀಳಿಗೆ ಏನಾಗುತ್ತೋ, ಸೊ ಅಟ್ ಲೀಸ್ಟ್ ಅದನ್ನೆಲ್ಲ ಏನ ನಾವು ಹೋಗ್ಲಾಡಿಸ್ಬೇಕು ಅಥವಾ ಅದೆಲ್ಲ ಮುಕ್ತ ಆಗ್ಬೇಕು ಅಂದ್ರೆ ಈಗಿಂದನೇ ನಾವು ನೀರನ್ನ ಸೇವ್ ಮಾಡ್ಬೇಕು.
1: ಹೌದು, ತಾವೇ
2: ಅಷ್ಟು ಮಾಡ್ಬೇಕು.
1: ಹೌದು, ನಗರ ಪ್ರದೇಶದಲ್ಲಿ ಈಗಾಗಲೇ ಅದು ಬಂದ್ಬಿಟ್ಟಿದೆ, ಪ್ರತಿಯೊಬ್ಬರು ಒಂದು ಮೀಟರ್ ಅಳವಡಿಕೆ ಮಾಡಿರ್ತಾರೆ, ಇಷ್ಟು ನೀರನ್ನು ಖರ್ಚು ಮಾಡಿದಾಗ ಅಷ್ಟು ಪಾವತಿ ಮಾಡ್ಬೇಕಾಗುತ್ತೆ ಹಣ ಸಂದಾಯ. ಹಾಗೆ ನಾವು ನೀರನ್ನು ಸಹ ಕೊಂಡ್ಕೊಂಡು ಕುಡಿಯುವಂತ ಸಂದರ್ಭ ಬಂದಿದೆ. ಅಂದ್ರೆ ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣರಾಗಿರೋದು ನಾವೇ.
2: ಅದು ಸತ್ಯ, ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು ನಾವು ಮಾನವರೇ. ಪ್ರಮುಖವಾದ ಒಂದು ಕಾರಣ ಬಂದ್ಬಿಟ್ಟು ಜನಸಂಖ್ಯೆ ಹೆಚ್ಚಳ, ಅದು ನೈಸರ್ಗಿಕ, ಅದ್ರಲ್ಲಿ ಏನು ಕಡಿತ ಮಾಡಕ್ಕಾಗಲ್ಲ ಅಥವಾ ಅದ್ರಲ್ಲಿ ಏನು ಇದು ಮಾಡಕ್ಕಾಗಲ್ಲ. ಬಟ್ ಏನ್ ಮಾಡ್ಬೋದು, ನಾವು ಬಳಸ್ತಕ್ಕಂತ ನೀರನ್ನ ಮಿತವಾಗಿ ಹಿತವಾಗಿ ಬಳಸ್ಬೋದು ನಾವು. ಬಟ್ ಆ ಕೆಲ್ಸನ ಯಾರು ಮಾಡ್ತಿಲ್ಲ, ಆ ಕೆಲ್ಸ ಆಗ್ತಾ ಇಲ್ಲ, ಆ ಕೆಲ್ಸ ಆಗ್ತಾ ಇಲ್ಲ, ಇದೇ ಕಾರಣಕ್ಕಾಗಿ ಇಷ್ಟೊಂದು ನಮಗೆ ನೀರಿನ ಸಮಸ್ಯೆ ಇರೋದು.
1: ಹೌದು, ಈ ಒಂದು ನೀರಿನ ಬಳಕೆ ಅಂತ ನಾವು ನೋಡಿದಾಗ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಳಸ್ತಾರೆ, ಸಾಮಾನ್ಯವಾಗಿರುತ್ತೆ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಬೇಕಾಗುತ್ತೆ?
2: ಮುಖ್ಯವಾಗಿ ಬಂದ್ಬಿಟ್ಟು ಕೈಗಾರಿಕೆಗಳಲ್ಲಿ, ಉದಾಹರಣೆಗೆ ತಗೊಂಡ್ರೆ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಕೃಷಿ ಮತ್ತು ಮತ್ತಿತರೆ ಉಪಕರಣಗಳ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಅಥವಾ ಈ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಉತ್ಪಾದಿಸತಕ್ಕಂತ ಕೈಗಾರಿಕೆಗಳಾಗಿರ್ಬೋದು. ಬಿಟ್ರೆ ಕೃಷಿಗೆ, ಯಥೇಚ್ಛವಾಗಿ ಕೃಷಿಗೂ ಕೂಡ ನಮಗೆ ನೀರು ಬೇಕು.

0: ಮಾಡ್ಕೋಬಹುದಪ್ಪ. ಈ ರೀತಿಯಾದಂತ ಪದ್ಧತಿ ಅಳವಡಿಸ್ಕೊಂಡಾಗ ಒಂದಿಷ್ಟು ನೀರು ಶೇಖರಣೆ ಆಗುತ್ತೆ, ಒಂದಿಷ್ಟು ನೀರು ಉಳಿತಾಯ ಆಗುತ್ತೆ ಅಂತ ನೋಡಿದಾಗ ಯಾವ ರೀತಿ
1: ಅಂತ ಬಂದಾಗ, ಈಗ ನಾವು ಮಾತಿಗೆ ಅಂತೀವಿ ವರ್ಲ್ಡ್ ಈಸ್ ಗೋಲ್ಡ್ ಅಂತ, ಅವೆಲ್ಲ ಸತ್ಯ. ಅದು ಯಾಕಂದ್ರೆ ಹಳೆ ಕಾಲದಿಂದನು ನಾವು ಈ ಕೆರೆ ನೀರಾವರಿ ಪದ್ಧತಿ ನೋಡ್ತೀವಿ, ಕೆರೆ ಕಟ್ಟೆ ಡ್ಯಾಮ್ ಗಳ ನಿರ್ವಹಣೆ ನೋಡ್ತೀವಿ. ಎಷ್ಟು ಹಿಂದಿನ ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಇದ್ರು ಅಂತ ಕೆರೆ ನಿರ್ಮಾಣ ಆಗಿರ್ಬೋದು, ಕೆರೆ ಕಟ್ಟೆ ಡ್ಯಾಮ್ ಗಳ ನಿರ್ಮಾಣ ಆಗಿದ್ದು ಯಥೇಚ್ಛವಾಗಿತ್ತು. ಈಗ ಜನಸಂಖ್ಯೆ ಹೆಚ್ಚಾಗ್ತಿದೆ, ಅದರ ಸಂಖ್ಯೆ ಕಡಿಮೆ ಆಗ್ತದೆ. ಎಲ್ಲೂ ಹೊಸದಾಗಿ ಡ್ಯಾಮ್ ಕಟ್ಟಿದ್ವಿ ಅಂತ ನಾವು ಸುದ್ದಿ ಕೇಳಲ್ಲ, ಎಲ್ಲೂ ಹೊಸ ಕೆರೆ ಕಟ್ಟಿದ್ವಿ ಅಂತ ಸುದ್ದಿ ಕೇಳಲ್ಲ, ಎಲ್ಲೂ ಕೆರೆ ಕಟ್ಟೆ ಕಟ್ಟಿದ್ವಿ ಅಂತ ಸುದ್ದಿ ಕೇಳಲ್ಲ. ಇರೋದನ್ನೇ ಇನ್ನು ನಾವು ಹಾಳು ಮಾಡ್ತಾ ಹೋಗ್ತೀವಿ. ಒಂದು ಕೆರೆ ಇದ್ರೆ ಅದನ್ನ ಮುಚ್ಚಿಬಿಟ್ಟು ಅಲ್ಲಿ ಒಂದು ಸೈಟ್ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ನಿಲ್ಬೇಕು. ಆಮೇಲೆ ಎಲ್ಲೆಲ್ಲಿ ಸರ್ಕಾರ ಮುಂದೆ ತಗೋಬೇಕು, ಸರ್ಕಾರ ಮುಂದಾಳತ್ತೆ ತಗೊಂಡು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕೆರೆ ಕಟ್ಟೆ ಯಥೇಚ್ಛವಾಗಿ ಕೆರೆ ಕಟ್ಟೆ ಸಂಪಾದನೆ ಆಗ್ಬೇಕು. ಅದು ಹೊರತುಪಡಿಸಿ ಕೃಷಿಗಳಲ್ಲಿ ಹನಿ ನೀರಾವರಿ ಪದ್ಧತಿ ತುಂಬಾ ಪ್ರಚಲಿತ ಇದೆ, ಇವು ಎಲ್ಲರೂ ಬಳಸ್ತಾ ಇದಾರೆ. ಇನ್ನು ಯಥೇಚ್ಛವಾಗಿ ಆ ಹನಿಯ ನೀರಾವರಿ ಪದ್ಧತಿಯ ಕಡೆಗೆ ಒತ್ತು ಎಲ್ಲ ರೈತರು ಕೊಡಬೇಕು. ಆಮೇಲೆ ಇಷ್ಟು ಹೊರತುಪಡಿಸಿದ್ರೆ ನಾವು ಜನಸಾಮಾನ್ಯರು, ನಾವು ನೀವುಗಳೆಲ್ಲ, ನಾವು ಕೂಡ ಹೆಂಗೆ ಮಿತವ್ಯಯ ಮಾಡ್ಬೋದು? ಉದಾಹರಣೆ, ಬೆಳಿಗ್ಗೆ ಹಲ್ಲುಜ್ತಾ ಇರ್ತೀವಿ, ನೀರ್ ಆನ್ ಮಾಡ್ಬಿಟ್ಬಿಡ್ತಿರ್ತೀವಿ, ಆ ನೀರ್ ಎಷ್ಟು ಪೋಲ್ ಆಗುತ್ತೆ ನಾವ್ ಯಾರು ತಲೆ ಕೆಡಿಸ್ಕೊಳಲ್ಲ. ಎಲ್ಲ ಹೊರಗಡೆ ಅಡ್ಡಾಡ್ತಿರ್ತೀವಿ, ಯಾವ್ದೋ ಟ್ಯಾಂಕ್ ಇರುತ್ತೆ ಗವರ್ಮೆಂಟ್ ಇಂದ ನೀರ್ ಪೋಲ್ ಆಗ್ತಾ ಇರುತ್ತೆ, ನಮ್ದಲ್ಲ. ಈ ಅಸಡ್ಡೆಗಳು, ಈ ಲೇಸಿನೆಸ್ ಅಂತ ಏನಂತೀವಿ, ಇವೆಲ್ಲ ಹೋಗ್ಬೇಕು. ಪ್ರತಿಯೊಂದ ಹನಿ ನೀರ್ ಬಗಲಿಸ್ಬೇಕಾದ್ರೂ ನಮ್ಮಲ್ಲಿ ಆಲೋಚನೆ ಇರ್ಬೇಕು. ಇವಾಗ ನೀರ್ ನಾವು ಎಷ್ಟ್ ಯೂಸ್ ವೇಸ್ಟ್ ಮಾಡ್ತಿದೀವೋ ಅಷ್ಟು ನೀರು ಮುಂದೆ ನಮಗೆ ಬರದಾಗುತ್ತೆ ಅಂತ. ನಮಗೆ ನೀರಲ್ಲಿ ನೀರಿನ ಪ್ರಮಾಣ ಭೂಮಿ ಮೇಲೆ ಎಷ್ಟೇ ಅತಿ ಹೆಚ್ಚಾಗಿದ್ರು ಕುಡಿಯೋ ನೀರಿನ ಪ್ರಮಾಣ ಅಥವಾ ಬಳಕೆ ನೀರಿನ ಪ್ರಮಾಣ ತುಂಬಾ ಕಡಿಮೆ ಇದೆ. ವಾಸ್ತವ ಇದು ಯಾರಿಗೂ ಅರ್ಥ ಆಗಲ್ಲ. ಇದನ್ನ ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು.
0: ಹೌದು, ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ, ಒಂದು ಮಳೆ ನೀರನ್ನ ತಡೆದಿಟ್ಕೊಂಡಿಲ್ಲ ಅಂದ್ರೆ ಬಹುಶಃ ನಮ್ಮ ಒಂದು ಹಿರಿಯರು ಈ ರೀತಿ ಪದ್ಧತಿಗಳನ್ನ, ಕೆರೆ ಕುಂಟೆಗಳ ಒಂದು ಪದ್ಧತಿನೇ ನಮ್ಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ಅದೊಂದು ತುಂಬಾ ಒಂದು ಆಘಾತಕಾರಿ ಸಂಗತಿ. ಯಾಕೆಂದ್ರೆ ಆ ನೀರಿನ ಒಂದು ಶೇಖರಣೆನೇ ಇಲ್ಲ ಅಂತಂದಿದ್ರೆ, ಈ ನಾವೊಂದು ಕಾಲಗಳು ಏನ್ ಹೇಳ್ತೀವಿ, ಒಂದು ಬೇಸಿಗೆ ಕಾಲ ಬಂದಾಗ ಒಂದು ಮಳೆಗಾಲದಲ್ಲಿ ಬಂದಂತ ಮಳೆ ನೀರನ್ನ ನಾವು ಬೇಸಿಗೆ ಕಾಲದಲ್ಲಿ ಕಾಣ್ತಾನೆ ಇರ್ಲಿಲ್ಲ ಅನ್ಸುತ್ತೆ.
1: ಅದು ಖಂಡಿತ ಖಂಡಿತ ಸತ್ಯವಾದ ಮಾತು ಶನ ಅಂತ. ಅದಾಗದಿದ್ರೆ ತುಂಬಾ ಕಷ್ಟ ಆಗೋದು ಜೀವನ. ಈಗ್ಲೇ ಬೇಸಿಗೆ ಬಂದ್ರೆ, ಬೇಸಿಗೆ ಬಂದ್ರೆ ಮೊದಲು ಜಾಸ್ತಿ ನೀರು ಆವಿಯಾಗೆ ಖರ್ಚಾಗುತ್ತೆ.
0: ಹೌದು,
1: ಅಂತದ್ರಲ್ಲಿ ನಾವು ಕೆರೆ ಕಟ್ಟೆ ಅಥವಾ ಕೆರೆ ಕುಂಟೆ ಅಥವಾ ಡ್ಯಾಮ್ ಗಳಿಲ್ದೇ ಇದ್ರೆ ಇನ್ನು ತುಂಬಾ ಸಮಸ್ಯೆ ಆಗದೆ. ಈಗ ಅದಿದೆ, ಇನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾಧ್ಯವಾದಷ್ಟು ಸ್ಥಳಗಳಲ್ಲಿ ಅದು ನಿರ್ಮಾಣ ಆಗ್ಬೇಕು. ಇಲ್ಲ ಅದು ಅದು ನಿರ್ಮಾಣ ಆಗಕ್ಕಾಗ್ಲಿಲ್ವಾ, ಅಟ್ಲೀಸ್ಟ್ ಪುರಾತನ ಕಾಲದಿಂದ ಎಲ್ಲೆಲ್ಲಿದ್ದಾವೆ ಕೆರೆ ಕಟ್ಟೆಗಳು, ಅವು ಉಳಿಯಂತ ಕಾರ್ಯ ಆಗ್ಬೇಕು. ಈಗ ಎಷ್ಟೋ ಕೆರೆ ಕಟ್ಟೆಗಳು ಉಳಿದಿರುತ್ತೆ, ಎತ್ತಿಸ್ಬೇಕು, ವಾಪಸ್ ಅದನ್ನ ಪುನರ್ವಸತಿ ಮಾಡ್ಬೇಕು, ಪುನಶ್ಚೇತನ ಮಾಡ್ಬೇಕು. ಗವರ್ಮೆಂಟ್ ಇಂದ ಸ್ಕೀಮ್ಸ್ ಇದೆ, ಎಲ್ಲ ಇದೆ, ಬಟ್ ಅದ್ರ ತಕ್ಕಂಗೆ ಕಾರ್ಯಗಳಾಗ್ಬೇಕು. ಅದ್ರ ತಕ್ಕಂಗೆ ಹೊಸ ಹೊಸ ಕೆರೆ ಕುಂಟೆಗಳು ಬರ್ಬೇಕು, ಆಮೇಲೆ ಬಾವಿ ವ್ಯವಸ್ಥೆ ಹೊರ ಬರ್ಬೇಕು.
0: ಹೌದು, ಕೆಲವು ಹಳೆ ಬಾವಿಗಳನ್ನೆಲ್ಲ ಮುಚ್ಚತಾ ಇರ್ತಾರೆ ಕೆಲವೊಮ್ಮೆ ರೈತರು, ಹೊಲದಲ್ಲಿ ನೀರಿಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು, ಅದನ್ನ ಒಂದು ರೀಚಾರ್ಜ್ ಮಾಡುವಂತ ಪದ್ಧತಿ ಏನಾದ್ರೂ ಒಂದು ಆ ರೀತಿ ಇದ್ ಮಾಡ್ಕೋಬೇಕಾಗುತ್ತೆ.
1: ಈಗ ಎಲ್ಲಾ ಕಡೆ ಅದೇ ಪ್ರಚಲಿತ, ಹೊಸ ಪುನಶ್ಚೇತನ ಮಾಡೋದಂತದ್ದು, ಹಳೆ ಬಾವಿಗಳನ್ನ ಆಗಿರ್ಬೋದು, ಹಳೆ ಕೆರೆಗಳನ್ನ ಆಗಿರ್ಬೋದು, ಸರ್ಕಾರದ ನೆರವು ತಗೊಂಡು ಎಲ್ಲಾ ರೈತರು ಆದಷ್ಟು ಯಾರ್ಯಾರು ಕೆರೆ ಕಟ್ಟೆ ಅಥವಾ ಬಾವಿಗಳಿದಾವೋ ಒಂದು ಬಾರಿ ಸರ್ಕಾರ ಜೊತೆ ಮಾತಾಡಿ, ಈ ತರ ಇದೆ ಸಮಸ್ಯೆ, ನೀರು ಬರ್ತಾ ಇಲ್ಲ, ಈ ತರ ನಾವು ಮುಚ್ಚಬೇಕು ಅನ್ಕೊಂಡಿದ್ವಿ ಅಂತ ಒಂದೇ ಒಂದು ಸಮೀಕ್ಷೆ ಮಾಡಿದ್ರೆ ಖಂಡಿತ ಅದಕ್ಕೆ ಸ್ವಲ್ಪ ಪರಿಹಾರ ಸಿಗುತ್ತೆ. ನಾವು ಅನ್ಕೊಂಡಿದ್ ಮಟ್ಟಿಗೆ ಆಗದಿದ್ರು ಅಲ್ಪ ಸ್ವಲ್ಪ ಆದ್ರೂ ಸಿಗುತ್ತೆ. ಆ ಅಲ್ಪ ಸ್ವಲ್ಪನೆ ನಮ್ಗೆ ನೀರು ಉಳಿತಾಯ ಆಗಕ್ಕೆ ಕಾರಣ, ಆಮೇಲೆ ನೀರು ಶೇಖರಣೆಗೆ ಸಹಾಯ ಆಗುತ್ತೆ. ಅದರಿಂದ ಉಪಯೋಗ ಮತ್ತೆ ಲಾಭ ಒಬ್ಬರಿಗಲ್ಲ, ತುಂಬಾ ಜನಕ್ಕೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನಾವು ಆ ನಿಟ್ಟಿನಲ್ಲಿ ಮುಂದೆ ಸಾಗಬೇಕು. ಆವಾಗ್ಲೇ ನಮಗೆ ನೀರಿನ ಅಥವಾ ನೀರಿನ ಸದ್ಬಳಕೆ ಆಗೋದು, ಇಲ್ಲ ಅಂತಂದ್ರೆ ಇದೇ ರೀತಿ ಯಥಾವತ್ತಾಗಿ ನೀರು ದುರ್ಬಳಕೆ ಆಗ್ತಾನೆ ಇರುತ್ತೆ. ನಾವು ಇಷ್ಟು ಸರ್ಕಾರದಿಂದ ಇಷ್ಟು ಕ್ಯಾಂಪೇನ್ಗಳು ನಡೀತಾನೆ ಇರ್ತೇವೆ, ನಾವು ಸುಮ್ನೆ ಮಾತಾಡ್ತಾನೆ ಇರ್ತೀವಿ, ಇದು ನೈಸರ್ಗಿಕ ಹಿಂಗೆ ಹೋಗ್ತಾನೆ ಇರುತ್ತೆ. ಬಟ್ ಎಲ್ಲೂ ಬದಲಾವಣೆ ಅನ್ನೋದಾಗಲ್ಲ. ಬದಲಾವಣೆ ಅನ್ನೋದಾಗ್ಬೇಕು ಅಂದ್ರೆ ಪ್ರತಿಯೊಬ್ಬರು ತಮ್ಮದೇ ಆದಂತ ಭಾಗವನ್ನು ತೆಗೆದುಕೊಳ್ಳಲೇಬೇಕು.
0: ಹೌದು, ಹೇಳ್ತಾ ಇದ್ರಿ ಅಂದ್ರೆ ಈಗ ಒಂದು ಹೆಚ್ಚಾಗಿ ನೀರ್ ಪೋಲ್ ಆಗ್ತದೆ ಅಂತ ನೋಡಿದಾಗ ಬೇಸಿಗೆಯಲ್ಲಿ ತುಂಬಾ ಬಳಕೆ ಮಾಡ್ಕೊಂತೀವಿ ಅಂದ್ರೆ ಆ ಒಂದು ತಾಪಮಾನ ಹೆಚ್ಚಾಗಿರುತ್ತೆ, ಒಂದು ನೀರಿನ ಅವಶ್ಯಕತೆ ಹೆಚ್ಚಾಗುತ್ತೆ, ಇವನ್ ಕುಡಿಯೋದಕ್ಕಾಗಿರ್ಬೋದು. ಇವನ್ ಕೆಲವ್ರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಚಳಿಗಾಲ ಒಮ್ಮೆ ಸ್ನಾನ ಮಾಡೋರು ಬೇಸಿಗೆಯಲ್ಲಿ ಏನಾಗುತ್ತೆ, ಆ ಒಂದು ಬಿಸಿಗೆ ಒಂದು 2-3 ಬಾರಿ ಸ್ನಾನ ಮಾಡುವಂತ ಅಭ್ಯಾಸ ಇರುತ್ತೆ ಕೆಲವರಲ್ಲಿ. ಯಾಕಂದ್ರೆ ಆ ಒಂದು ಬೆವರು ಹೆಚ್ಚಾಗಿರುತ್ತೆ, ದುರ್ಗಂಧ ಜಾಸ್ತಿ ಆಗ್ಬಿಡುತ್ತೆ, ತಡ್ಕೊಳ್ಳೋದಕ್ಕಾಗೋದಿಲ್ಲ.

0: ಆಮೇಲೆ
1: ಈ
0: ಸಂದರ್ಭ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅಗತ್ಯ ಕೂಡ. ಈ ಕೊರೋನಾದ ಸಂದರ್ಭದಲ್ಲಿ ಪ್ರತಿ ಸಾರಿ ಎಲ್ಲ ಹೊರಗಡೆ ಹೋದಾಗ್ಲೂ ಕೂಡ ನಾವು ಮನೆಗೆ ವಾಪಸ್ ಅಥವಾ ಬಂದ್ರೆ ನಾವು ಖಂಡಿತ ಶುಚಿತ್ವದ ಕಡೆ ಒತ್ತು ಕೊಡ್ಲೇಬೇಕು. ಅದು ನಿಜ, ಅಂತವೆಲ್ಲ ಅವೆಲ್ಲ ಅಕ್ಸೆಪ್ಟಬಲ್, ಅವೆಲ್ಲ ನಡೆಯುತ್ತೆ. ಬಟ್ ನೀರ್ ಅನಗತ್ಯ ಪೋಲ್ ಮಾಡೋದನ್ನ ನಾವು ತಪ್ಪಿಸ್ಬೇಕು. ಆಮೇಲೆ ರೂಫ್ ಟಾಪ್ ಟೆಕ್ನಾಲಜಿ ಆಗಿರ್ಬೋದು, ಇವಾಗ ಮಳೆ ನೀರು ಕೊಯ್ಲು, ಎಲ್ಲ ಬೆಂಗಳೂರು ನಗರಗಳಲ್ಲಿ ಮಳೆ ನೀರು ಕೊಯ್ಲಿದೆ. ಎಲ್ಲೆಲ್ಲಿ ಯಾವ ಮನೆಗೆ ಯಾರು ಅಳವಡಿಸ್ಕೊಂಡಿಲ್ಲ ಅವರಿಗೆ ಡಬಲ್ ಮೀಟರ್ ಚಾರ್ಜ್ ಬರ್ತದೆ. ಈಗ ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲ ಹೊಸ ಮನೆಗಳು ಎಲ್ಲಾ ಕಡೆ ಗವರ್ಮೆಂಟ್ ಕಂಪಲ್ಸರಿ ಮಾಡಿದೆ, ಮಳೆ ನೀರು ಕೊಯ್ಲಿಲ್ಲ ಅಂದ್ರೆ ಡಬಲ್ ಮೀಟರ್ ವಾಟರ್ ಚಾರ್ಜ್. ಅದು ಇನ್ನು ಸ್ವಲ್ಪ ತ್ವರಿತ ಆಗ್ಬೇಕು, ಆಮೇಲೆ ಇನ್ನು ಸ್ವಲ್ಪ ಎಫೆಕ್ಟ್ ಆಗ್ಬೇಕು. ಅವಾಗ ಎಲ್ರು ಕಂಪಲ್ಸರಿ ಮಾಡಿಸ್ಲೇಬೇಕು ಅನ್ನೋ ಅಂತ ಒಂದು ಇದಾಗಿರ್ಬೋದು. ಆಮೇಲೆ ಇನ್ನೂ ವರ್ಸ್ಟ್ ನೀರು ಪೋಲಾಗ್ತಿರೋದು ಎಲ್ಲಿಯಪ್ಪ ಅಂದ್ರೆ ಈ ಫಿಲ್ಟರ್ ಗಳಲ್ಲಿ. ನಾವು ಏರ್ ಫಿಲ್ಟರ್ ಯೂಸ್ ಮಾಡ್ತೀವಿ ಮನೆಗಳಲ್ಲಿ, ನಾವು ಕುಡಿಯೋ ನೀರಿಗಿಂತ 3-4 ಪಟ್ಟು ನೀರು ಹೊರಗಡೆ ಪೋಲಾಗುತ್ತೆ ಫಿಲ್ಟರ್ ನೆಪದಲ್ಲಿ. ಸೊ ಆ ನೀರು ನಮ್ ಯಾರ ಗಮನಕ್ಕೂ ಬರಲ್ಲ. ದಿನದಲ್ಲಿ ಈಗ ನಾವು ಒಂದು ಮನೆಯ 3-4 ಜನ ಇರ್ತಕ್ಕಂತ ಒಂದು ಅವಿಭಕ್ತ ಕುಟುಂಬ ತಗೊಂಡ್ರೆ ತಲಾ 3-4 ಲೀಟರ್ ಇಂದಾನು ನಾವು ಅಂದಾಜು ಹಿಡ್ಕೊಂಡ್ರು ದಿನಕ್ಕೆ 15-16 ಲೀಟರ್ ನೀರು ಅವರು ಬಳಸ್ತಾರೆ. ಅಥವಾ ಕುಡಿಯೋದಕ್ಕೆ ಬೇಡ, ಅವರು ಅಡಿಗೆ ಮಾಡೋದಕ್ಕೆ ಎಲ್ಲದಕ್ಕೂ ಸೇರಿ ಒಂದು 20 ಲೀಟರ್ ನೀರು ಬಳಸ್ತಾರೆ ಅಂದ್ರೆ ಆ 20 ಲೀಟರ್ಗೆ 40-60 ಲೀಟರ್ ನೀರು ಒಂದು ಮನೆಯಿಂದ ಖರ್ಚಾಗುತ್ತೆ ಫಿಲ್ಟರ್ ನೆಪದಲ್ಲಿ. ಒಂದೇ ಮನೆಯಿಂದ 40 ಲೀಟರ್ ನೀರು ಪೋಲಾದ್ರೆ ಒಂದು ತಾಲೂಕಿಂದ ಎಷ್ಟು ಪೋಲಾಗುತ್ತೆ, ನಂಬರ್ ಆಫ್ ಏನು ಎಷ್ಟು ಜನ ಯೂಸ್ ಮಾಡ್ತಾರೆ, ಅದರಲ್ಲಿ ಎಷ್ಟು ಜನ ಹಿಂಗ್ ವೇಸ್ಟ್ ಮಾಡ್ತಾರೆ, ಇದೆಲ್ಲ ಇದು ಒಬ್ಬ ಪ್ರತಿ ಈಗ ಇಂಡಿವಿಜುವಲ್ ಆಗಿ ತಗೊಂಡೆ ವೈಯಕ್ತಿಕವಾಗಿ ತಗೊಂಡಾಗ ದೊಡ್ಡ ದೊಡ್ಡ ಡಿಫ್ರೆನ್ಸ್ ಏನು ಅನ್ಸಲ್ಲ. ಬಟ್ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ನಾವು ಬ್ರಾಡ್ ಆಗಿ ಯೋಚನೆ ಮಾಡಿದಾಗ ನಮಗೂ ಕೂಡ ಅರಿವಾಗುತ್ತೆ, ಹೌದು ನೀರ್ ತುಂಬಾ ಪೋಲ್ ಆಗ್ತಾ ಇದೆ. ಇತ್ತೀಚೆಗೆ ದಿನಗಳಲ್ಲಿ ಕೆಲವರು ಏನ್ ಮಾಡ್ತಿದ್ರೆ ನೀರ್ನ ಎಲ್ಲ ವಾಪಸ್ ಯುಟಿಲಿಟೀಸ್ಗೆ ವಾಪಸ್ ಯೂಸ್ ಮಾಡ್ತಾ ಇದಾರೆ. ಕೆಲವರು ಬಾತ್ರೂಮ್ಸ್ ಗಳಿಗಾಗಿರ್ಬೋದು, ವಾಪಸ್ ಬಟ್ಟೆ ಬರೇ ಒಗೆಯೋದಕ್ಕಾಗಿರ್ಬೋದು ಅಥವಾ ತಮ್ಮ ಕೈದೋಟಗಳಿಗಾಗಿರ್ಬೋದು. ಅದು ಒಳ್ಳೆ ಸಂಗತಿ, ಬಟ್ ಅದನ್ನ ಹೆಚ್ಚು ಹೆಚ್ಚು ರೂಢಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅರಿವಾಗ್ಬೇಕು ಮತ್ತೆ ಮನದಟ್ಟಣೆ ಆಗ್ಬೇಕು.
1: ಹೌದು, ಹಾಗೆ ಹೇಳ್ತಾ ಇದೆ. ನೀವು ಮನೆಯಲ್ಲಿ ಒಂದು ಫಿಲ್ಟರ್ ವಾಟರ್ ನ ಒಂದು ಅಳವಡಿಕೆ ಮಾಡಿರ್ತಲ್ಲ, ಸೊ ಅಲ್ಲಿಂದ ಬರುವಂತ ವೇಸ್ಟ್ ನೀರಿನ ಪೈಪ್ ಅನ್ನು ಯಾವ್ದಾದ್ರು ಒಂದು ಗಿಡಕ್ಕೆ ಆಗಿರ್ಬೋದು, ತಮ್ಮನೆ ಸುತ್ತಮುತ್ತ ತೋಟ ಇದ್ದೇ ಇರುತ್ತೆ, ಇಲ್ಲ ಅಂತಂದ್ರೆ ಒಂದು ಬಕೆಟ್ ಡ್ರಮ್ಮಿಗೆ ಬಿಟ್ಟಿದ್ದಾರೆ ಅಂತಂದ್ರೆ ಅದು ಶೇಖರಣೆ ಆದಾಗ ಅವತ್ತಿನ ನೀರು ಎಷ್ಟು ಶೇಖರಣೆ ಆಗುತ್ತೆ ಅದನ್ನ ಮತ್ತೆ ತಾವೇ ಒಂದು ತಾವ್ ಹೇಳ್ದಾಗ್ಲೆ ಒಂದು ಬಾತ್ರೂಮ್ಗಾಗಿರ್ಬೋದು ಬಟ್ಟೆ ತೊಳೆಯೋದಕ್ಕಾಗಿರ್ಬೋದು ಈ ರೀತಿ ಅದನ್ನ ಮರುಬಳಕೆ ಮಾಡ್ಕೋಬಹುದು. ಪ್ರತಿಯೊಬ್ಬರು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ.
0: ಖಂಡಿತ ಖಂಡಿತ ಯೋಚನೆ ಮಾಡಿದೆನ್ನಿಸಿ ಅರಿವೇ ಗುರು ಅನ್ನುವಂಥದ್ದು ಒಂದು ಪಾಠ. ಎಷ್ಟು ಮಹತ್ವ ಅಂದ್ರೆ ಪ್ರತಿಯೊಬ್ಬ ನೀವು ವೈಯಕ್ತಿಕವಾಗಿ ಅರಿವಾಗುವವರೆಗೂ ಯಾರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಲ್ಲ.
1: ಹೌದು,
0: ಸೊ ಈಗಿನ ಈ ಅಟ್ ಪ್ರೆಸೆಂಟ್ ಏನ್ ಇದು ಸಿಚುಯೇಷನ್ ಇದೆ, ಆಮೇಲೆ ಜನರೇಷನ್ ಇದೆ, ಅರಿವಾಗುವವರೆಗೂ ಯಾರು ಏನನ್ನು ನಂಬಲ್ಲ, ಆಮೇಲೆ ಯಾರು ಏನನ್ನು ತಲೆ ಕೆಡಿಸ್ಕೊಳ್ಳಲ್ಲ. ನೀವಿಷ್ಟೇ ಹೇಳಿ ಎಷ್ಟೇ ಬುದ್ಧಿವಾದ ಹೇಳಿ ತಮ್ಮಿಗೆ ಅರಿವಾಗ ವೈಯಕ್ತಿಕವಾಗಿ ಅರಿವಾಗುವವರೆಗೂ ಯಾರು ಏನೂ ಆಗಲ್ಲ. ಆ ಅರಿವಾಗೋವರೆಗೂ ಎಲ್ರು ಈಗ ಬಿಟ್ಕೊಂಡು ತುಂಬಾ ಲಾಸ್ ಆಗ್ತಿದೆ. ಇನ್ನು ಮುಂದೆ ಅದನ್ನೇ ಮಾಡಬೇಡಿ, ಮುಂದೆ ಕೂಡ ಅದನ್ನೇ ಆದ್ರೆ ಹೀಗೆ ಪ್ರಮಾಣ ಕಂಡಿನ ಅದೇ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅಂತಿದೀವಿ, ನಮ್ಮ ಪೀಳಿಗೆಗೆನೆ ಆ ಸಮಸ್ಯೆಗಳು ಎದುರಾದ್ರೂ ಅದರಲ್ಲಿ ಆಶ್ಚರ್ಯಕರವಾದಂತ ಸಂಗತಿ ಏನೂ ಇಲ್ಲ.
1: ಹೌದು, ಯಾಕಂದ್ರೆ ಈ ನಾವೇನೊಂದು ನೀರು ಒಂದು ನೈಸರ್ಗಿಕ ಸಂಪನ್ಮೂಲ, ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂತ ಕೊಡುಗೆ, ನಾವು ಮುಂದಿನ ಪೀಳಿಗೆಗಾದ್ರೂ ಇದನ್ನ ಸಮರ್ಪಕವಾಗಿ ಉಳಿಸ್ಬಿಟ್ಟು ಕೊಡಬೇಕಾಗುತ್ತೆ. ಇದು ನಮ್ಮ ಮೂಲಭೂತ ಕರ್ತವ್ಯ ಸಹ ಆಗಿದೆ.
0: ಅದು ಖಂಡಿತ ಸತ್ಯದ ಮತ್ತು
1: ವಿಶ್ವನಾಥ್. ಈಗಾಗ್ಲೇ ಇವಾಗ ನೋಡ್ತಾ ಇರ್ತಂದ್ರೆ ಬೇಸಿಗೆ ಕಾಲದಲ್ಲಿ ಸಹ ಒಂದು ನೀರಿನ ಆವಿ ಹೆಚ್ಚಾಗುತ್ತೆ ಕೆಲವೊಬ್ರು. ಹೌದು, ಇದನ್ನ ಹೌದು ತಡೆಗಟ್ಟೋದಕ್ಕೆ ಇವಾಗ ಕೆಲವು ಮನೆ ಮಠದಲ್ಲೇ ತೊಟ್ಟಿ ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಆದಷ್ಟು ಅದನ್ನ ಅವರು ತಡೆಗಟ್ಟಬಹುದು. ಯಾಕಂದ್ರೆ ಇವಾಗ ಕೆರೆ ಕುಂಟೆ ಅಂತಂದ್ರೆ ಅದನ್ನ ತಡೆಯೋದಕ್ಕಾಗಲ್ಲ, ಅದು ನೈಸರ್ಗಿಕವಾಗಿ ಆಗ್ತಾ ಇರುತ್ತೆ.
0: ಹೌದು,
1: ಮನೆ ಹತ್ರ ಆದ್ರೂ ಅದನ್ನ ತಡಿಬಹುದು ಯಾವ್ದಾದ್ರು ಒಂದು ಕ್ರಮಗಳನ್ನ ಕೈಗೊಂಡ್ಬಿಟ್ಟು.
0: ಹೌದೌದು, ಅದು ಖಂಡಿತ ನಿಜ. ಈಗ ಪ್ರತಿಯೊಂದು ನೀವು ಹೊಸ ಮನೆ ನಿರ್ಮಾಣ ಮಾಡ್ತೀನಿ ಅಂದ್ರೆ ತೊಟ್ಟಿ ಅಂತೂ ಈಗ ಎಲ್ಲ ಕಡೆ ಕಾಮನ್, ನೀರಿಲ್ಲದೆ ಯಾರು ಜೀವನ ಮಾಡಕ್ಕಾಗಲ್ಲ, ಪ್ರಬ್ಬೋರ್ ಒಂದೇ ಪ್ರತಿ ಸಾರಿ ಯೂಸ್ ಆಗಲ್ಲ.
1: ಹೌದು,
0: ಸೊ ತೊಟ್ಟಿ ನಿರ್ಮಾಣ ಈ ಇಂತಹದ್ರಲ್ಲಿ ನಿಟ್ಟಿನಲ್ಲಿ ಒಂದು ಮಹತ್ವದ ಬದಲಾವಣೆ.
1: ಹೌದು,
0: ಅದು ವಾಸ್ತವ, ಆಮೇಲೆ ಅದು ಒಳ್ಳೇದು ಕೂಡ, ನೀರಿನ ಸಂಗ್ರಹಣೆ ಮರು ಶೇಖರಣೆಯಲ್ಲಿ ಒಳ್ಳೇದು. ಈಗ ಕೆರೆ ಕಟ್ಟೆ ಆಗಿರ್ಬೋದು ಅಥವಾ ನದಿಗಳಾಗಿರ್ಬೋದು ಇನ್ನು ಸಮುದ್ರಗಳಾಗಿರ್ಬೋದು ನಾವು ತಡೆಯೋಕ್ಕಾಗಲ್ಲ, ಅದು ನೈಸರ್ಗಿಕ, ಅದಾಗ್ಲೇಬೇಕು, ಅದಾದಾಗ್ಲೇ ನೆಕ್ಸ್ಟ್ ಮುಂದಿನ ಮಳೆಗಾಲ ಆಗಿರ್ಬೋದು ಅಥವಾ ಚಳಿಗಾಲ ಹೋಗೋ ಕಾಲಕ್ಕೆ ಆಗ್ಬೇಕಂದ್ರೆ ಇದು ಆಗ್ಲೇಬೇಕು. ಸೊ ಅದನ್ನೆಲ್ಲ ತಡೆಗಟ್ಟಕ್ಕಾಗಲ್ಲ. ಬಟ್ ಏನ್ ನಾವೇನ್ ಮಾಡ್ಬೋದು ಮಾನವರು ನಮ್ಮ ಕಡೆಯಿಂದ, ನಮ್ಮ ಕೈಲಾದಷ್ಟು ಸಹಾಯ ಮಾಡ್ರಿ, ಬಹಳ ಬೇಡ ಕೈಲಾದಷ್ಟು. ನಿಮ್ ನಿಮ್ ಎಲ್ಲೆಲ್ಲಿ ನೀರ್ ಪೋಲಾಗುತ್ತೆ ತಡೆಗಟ್ಟಿ, ಹಲ್ಲುಚ್ತಾ ಇರ್ತೀರಾ, ನೀರ್ ಬಿಟ್ಟಿರ್ತೀರಾ ತಡೆಗಟ್ಟಿ.
1: ಹೌದು,
0: ಸುಮ್ನೆ ಸುಮ್ನೆ ವಾ ನೀರ್ ಬಿಡ್ತಾರೆ, ಎಲ್ಲ ಎಲ್ಲೋ ನೀರ್ ಪೋಲಾಗಿರುತ್ತೆ ನಮ್ದೆಲ್ಲ ಬಿಡ ಅನ್ಕೊಂಡು ಹೋಗೋ ಬದಲು ಎರಡು ಹೆಜ್ಜೆ ಇಟ್ಟು ಆಫ್ ಮಾಡಿದ್ರೆ ನೀವ್ ನಿಮ್ಮಿಂದ ಏನೋ ಸ್ವಲ್ಪ ಉಳಿತಾಯ ಆಯ್ತು.
1: ಹೌದು, ಯಾಕಂದ್ರೆ ಒಂದೊಂದು ಬದಲ, ಇವಾಗ ನಾನು ಹೋಗ್ಬಿಟ್ಟು ಅಲ್ಲಿ ಒಂದು ನಲ್ಲಿನ ಆಫ್ ಮಾಡ್ತಿದ್ದೆ, ಅದನ್ನ ಯಾರೋ ಒಬ್ಬ ನೋಡ್ತಿರ್ತಾರೆ, ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಅಥವಾ ನಾವು ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಈ ರೀತಿ, ಅವ್ರಿಗೆ ಆ ಒಂದು ಅರಿವಾಗುತ್ತೆ ಅವಾಗ ಸಣ್ಣದಾಗಾದ್ರೂ.
0: ಈಗ ಒಬ್ಬರಿಂದ ಒಬ್ಬರಿಗೆ ಯಾರೋ ಒಬ್ರು ಎಲ್ಲೂ ನೋಡ್ದಿಲ್ವ, ನೋಡ್ದಿದ್ರು ಬೇಡ, ಅಟ್ ಲೀಸ್ಟ್ ನಮ್ಮಿಂದ ಒಂದ್ 2 ಲೀಟರ್ 3 ಲೀಟರ್ ನೀರ್ ಸೇವ್ ಆಯ್ತಾ ಸಾಕು.
1: ಹೌದು,
0: ಮುಂದೆ ಯಾರೋ ತರ ತಮ್ಮನ್ನ ತಾವ್ ಎಲ್ಲಿ ಯಥೇಚ್ಛವಾಗಿ ತೊಡಸ್ಕೊಳ್ತಾರೋ ಅವಾಗ್ಲೆ ನೀರಿನ ಮಿತವ್ಯಯ ಅಥವಾ ನೀರಿನ ಸದ್ಬಳಕೆ ಅಥವಾ ನೀರಿನ ಮುಂದಿನ ಪೀಳಿಗೆಗೆ ನೀರಿನ ಶೇಖರಣೆ ಅಥವಾ ಅನ್ನೋದು ಸಾಧ್ಯ, ಖಂಡಿತ ಸಾಧ್ಯ ಆಗುತ್ತೆ ವಿಶ್ವನಾಥ್. ಇಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ, ಈಗ ನಾವು ಆಲ್ರೆಡಿ ನೀರಿನ ಅಭಾವ ಇದೆ, ಇನ್ನೂ ತುಂಬಾ ಅಂದ್ರೆ ತುಂಬಾ ಅಘಾತಕಾರಿ ಮಟ್ಟದಲ್ಲಿ ನೀರಿನ ಅಭಾವ ಬರುತ್ತೆ ಮುಂದಿನ ದಿನಗಳಲ್ಲಿ, ಅದು ಮತ ಖಂಡಿತ ಕಟ್ಟಿಟ್ಟ ಬುತ್ತಿ.
1: ಹೌದು, ಹಾಗೆ ಇವಾಗ ತಾವೊಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದ್ರೆ ತಮ್ಮ ಒಂದು IT ಕಂಪನಿಗಳಲ್ಲಿ ಕೆಲವೊಂದು ಪದ್ಧತಿಗಳನ್ನ ಅಳವಡಿಸಿಕೊಂಡಿರ್ತಾರೆ, ತುಂಬಾ ಸೆನ್ಸಾರ್ ಬೇಸ್ಡ್ ಇರುತ್ತೆ ಕೆಲವೊಮ್ಮೆ ಒಂದು ವಾಶ್ರೂಮ್ ಗಳಲ್ಲಿ, ಅದ್ರ ಬಗ್ಗೆ ತಿಳಿಸ್ಕೊಡಿ, ಇದರಿಂದ ಯಾವ ರೀತಿ ಅನುಕೂಲ ಇದು, ಕ್ರಮ ಅಳವಡಿಸ್ಕೋಬಹುದು ಇದೆ ಈ ಪದ್ಧತಿಯನ್ನ ಅಂತ.
0: ಹೌದೌದು, ಅದು ನಾನು ಅದಕ್ಕೆ ಅಗ್ರಿ ಆಗ್ತೀನಿ ವಿಶ್ವನಾಥ್. ಯಾಕಂದ್ರೆ ಈಗ ನಾಟ್ ಓನ್ಲಿ IT, ಈಗ ಯಾವ್ದೇ ದೊಡ್ಡ ದೊಡ್ಡ ಹೋಟೆಲ್ಗಳು ತಗೊಳ್ಳಿ ಅಥವಾ ಎಲ್ಲೇ ತಗೊಳ್ಳಿ, ಸೆನ್ಸಾರ್ ಇವಾಗ ಸೆನ್ಸಾರ್ ಹಾಕ್ಬಿಟ್ಟಿರ್ತಾರೆ. ಬೆಸ್ಟ್ ಕೆಲಸ ಸೆನ್ಸಾರ್ಗೆ ನಮ್ಮಲ್ಲಿ ಖರ್ಚಾಕೋದು ಆ ಸೆನ್ಸಾರ್ ಅಳವಡಿಸಿ ಮಾಡೋಣಕ್ಕೆ ಎಲ್ಲಿ 100 ರಿಂದ 200 ರೂಪಾಯಿ ಸೆನ್ಸಾರ್ಗೆ. ಒಂದು ಸರಿ ಸೆನ್ಸಾರ್ ಹಾಕ್ಬಿಟ್ರೆ ನೀವು ಮೂಮೆಂಟ್ ಅಷ್ಟೇನ ಇದಿರುತ್ತೆ, ಮೂಮೆಂಟ್ ತಕ್ಕಂಗೆ ಸೆನ್ಸಾರ್ ಆನ್ ಆಗುತ್ತೆ. ನೀವು ಕೈ ಇಟ್ಟು ಕೈ ತೊಳಗ್ಬೇಕಾದ್ರೆ ಅಷ್ಟೇ ನೀರ್ ಬೀಳುತ್ತೆ, ಬೇರೆ ಟೈಮ್ ಪಟ್ಟಣಂಗ್ ಆಫ್ ಆಗುತ್ತೆ. ಅದರಿಂದ ಎಷ್ಟು ಹನಿ ಹನಿ ಸೇವ್ ಆದ್ರೂ ಕೂಡ ಎಷ್ಟು ಜನ ಒಂದು ದಿನಕ್ಕೆ ಕೈ ತೊಳಿತಾರೆ, ಎಷ್ಟು ಜನ ಅನ್ನಲ್ಲಿ ಯೂಸ್ ಮಾಡ್ತಾರೆ.
1: ಹೌದು,
0: ಅದರಿಂದ ನೀರು ತುಂಬಾ ಅಂದ್ರೆ ತುಂಬಾ ಲಾಭ ಆಗುತ್ತೆ, ಉಪಯೋಗ ಆಗುತ್ತೆ. ಹೌದು, ಅದೊಂದು ಒಳ್ಳೆ ಬೆಳವಣಿಗೆ. ಅದನ್ನ ಮನೆಗಳಲ್ಲಿ ಆಮೇಲೆ ಇನ್ನಿತರ ಸರ್ಕಾರಿ ಕಟ್ಟಡಗಳಲ್ಲಿ ಆಮೇಲೆ ಇನ್ನು ಎಲ್ಲೆಲ್ಲಿ ಯಾರ್ಯಾರು ಯೂಸ್ ಮಾಡ್ತಿಲ್ವೋ ಯೂಸ್ ಮಾಡೋದು ಐ ವಿಲ್ ಫಾರ್ ಶೋರ್ ರೆಕಮೆಂಡ್.
1: ಹೌದು, ಯಾಕಂದ್ರೆ ಈ ಕರೋನಾ ಸಂದರ್ಭದಲ್ಲಿ ಇದು ತುಂಬಾ ಉಪಯೋಗಕಾರಿ ಈ ಒಂದು.
0: ಪ್ರತಿ ದಿನ ಪ್ರತಿನಿತ್ಯ ಎಷ್ಟು ಸಾರಿ ನಾವು ಕೈ ತೊಳಿತೀವಿ, ಎಷ್ಟು ಸಾರಿ ನೀರ್ ಪೋಲಾಗುತ್ತೆ, ಅದ್ರ ಬದಲು ಹೌದು ಸೆನ್ಸಾರ್ ಬೇಸ್ಡ್ ಏನೈತೆ ಯೂಸೇಜ್. ಆಮೇಲೆ ಇವಾಗ ಟಾಯ್ಲೆಟ್ ಕೂಡ ಆಗಿರ್ಬೋದು, ಸುಮ್ನೆ ಯಥೇಚ್ಛವಾಗಿ ನೀರ್ ಬಿಡ್ತಾರೆ, ಕರೆಕ್ಟ್ ಆಗಿ ಒಬ್ಬ ಮನುಷ್ಯ ಬಂದ ನಿಂತ್ಕೊಂಡು ವಾಪಸ್ ಹೋಗೋವರೆಗೂ ಸೆನ್ಸಾರ್ ಆನ್ ಆಗಿರುತ್ತೆ, ಸೆನ್ಸಾರ್ ಯೂಸ್ ಮಾಡ್ತಾರೆ.
1: ಹೌದು,
0: ಅದ್ರ ಬಳಕೆ ಯಥೇಚ್ಛ ಆಗ್ಬೇಕು. ಈಗ ಸಿನಿಮಾ ಥಿಯೇಟರ್ ಗಳಲ್ಲಿ ಅದನ್ನ ಕಡ್ಡಾಯ ಮಾಡಬೇಕು, ತುಂಬಾ ಯೂಸ್ ಆಗಂತ ಜಾಗ ಅವು, ನೀರು ಪೋಲಾಗಂತ ಜಾಗ ಸಿನಿಮಾ ಥಿಯೇಟರ್ ಗಳಲ್ಲಿ ಅಳವಡಿಸಬೇಕು, ಸಣ್ಣ ಪುಟ್ಟ ಹೋಟೆಲ್ ಗಳಲ್ಲಿ ಅಳವಡಿಸಬೇಕು.
1: ಹೌದು, ಆದಷ್ಟು ಪ್ರತಿಯೊಂದು ಕಡೆ ಇದನ್ನ ಅಳವಡಿಕೆ ಮಾಡ್ಕೊಂತ ಹೋದಾಗ ಏನಾಗುತ್ತೆ, ಒಂದು ನೀರಿನ ಒಂದು ಮಿತವ್ಯ, ಯಾಕಂದ್ರೆ ಮಿತವಾಗಿ ಬಳಸುವಂತ ಇದು ಬರುತ್ತೆ ಅಲ್ಲಿ.
0: ಅದು ಅದು ಸತ್ಯ ವಿಶ್ವನಾಥ್, ನೀರಂತ ಮಿತವಾಗುತ್ತೆ. ನಮ್ಕೊಂಡಿರೋ ಮಟ್ಟಕ್ಕಾಗದಿದ್ರು ಅಲ್ಪ ಮಟ್ಟಿಗೆ ಆಗುತ್ತೆ, ಅದೇ ಸ್ವಲ್ಪ ಬದಲಾವಣೆ ಒಂದು ದೊಡ್ಡ ಬದಲಾವಣೆ
1: ಕಾರಣ ಆಗುತ್ತೆ. ಹೌದು, ಹಾಗೆ ಒಂದು ಕೃಷಿ ಮಟ್ಟದಲ್ಲಿ ಇವಾಗ ಕೃಷಿ ರಂಗದಲ್ಲಿ ಹೇಳೋದಾದ್ರೆ, ಇವಾಗ ಕೆಲವರು ಒಂದು ಕೃಷಿ ಹೊಂಡಗಳಾಗಿರ್ಬೋದು, ಚೆಕ್ ಡ್ಯಾಮ್ ಬದುಗಳು,
0: ಆ ಒಂದು ಮಹತ್ವ ಪೂರ್ಣ ಬದಲಾವಣೆ ಕೃಷಿ ಕ್ಷೇತ್ರಗಳಲ್ಲಿ. ಯಾಕಂದ್ರೆ ಈ ಬದು ನಿರ್ಮಾಣ ಅದು ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಚೆಕ್ ಡ್ಯಾಮ್ಗಳಾಗಿರ್ಬೋದು, ಅವ್ರು ಏನ್ ಕಟ್ಕೊಂಡು ತಮ್ಮ ತಮ್ಮ ವ್ಯವಸಾಯಕ್ಕೆ ಬೇಕಾದಷ್ಟು ನೀರು ಸಂಗ್ರಹಣೆ ಮಾಡ್ತಾರೆ, ಅದು ಒಳ್ಳೇದು. ಬಟ್ ಅವರು ಕೂಡ ಈ ನೀರ ವ್ಯವಸ್ಥೆ ಮಾಡ್ಬೇಕಾದ್ರೆ ಕೆಲವು ಸಾರಿ ದುರ್ಬಳಕೆ ಆಗೋದು ಹೆಂಗೆ ಅಂದ್ರೆ ಯಥೇಚ್ಛವಾಗಿ ಯೂಸ್ ಮಾಡ್ಬೋದು, ಅದೇ ಅದ್ರ ಬದಲು ಆ ಚೆಕ್ ಡ್ಯಾಮು ಅಥವಾ ಬದುಗಳ ನಿರ್ಮಾಣ ಏನ್ ಮಾಡಿರ್ತಾರೆ, ಅಲ್ಲಿಂದ ನೀರು ಸಪ್ಲೈನ ಹನಿ ನೀರಾವರಿ ಪದ್ಧತಿ ಮೂಲಕ ಮಾಡೋದ್ರಿಂದ ನೀರನ್ನ ಉಳಿಸ್ಬೋದು. ಅವರು ಈಗ 1 ಎಕರೆ ಆಗುವಂತ ನೀರು 1.5 ಎಕರೆಗೆ ಬರುತ್ತೆ, 1.5 ಎಕರೆ ಆಗುವಂತ ನೀರು 2 ಎಕರೆಗೆ ಬರುತ್ತೆ, ಈ ತರ ಸ್ವಲ್ಪ ಸ್ವಲ್ಪ. ಸಿ, ಒಂದೇ ಸರಿಗೆ ನಾವ್ ಯಾರು ಏನು ದೊಡ್ಡದಾಗಿ ಅಚೀವ್ ಮಾಡಕ್ಕಾಗಲ್ಲ.
1: ದೊಡ್ಡದ
0: ಏನೇ ಆಗ್ಬೇಕು ಅಂದ್ರೆ ಒಂದು ಸಣ್ಣ ಬದಲಾವಣೆಯಿಂದಾನೇ ಶುರು ಆಗ್ಬೇಕು.
1: ಹೌದು,
0: ಆ ಸಣ್ಣ ಬದಲಾವಣೆ ಎಲ್ಲರಿಂದ ಬರಬೇಕು.
1: ಹೌದು,
0: ಯಾಕಂದ್ರೆ ಬದಲಾವಣೆ ಬಂದ್ರೆ ನೀರಿನ ನಾವು ನೀರ್ ಒಂದೇ ಅಲ್ಲ ಎಲ್ಲದರಲ್ಲೂ ಕೂಡ ಅಚೀವ್ಮೆಂಟ್ ಮಾಡ್ಬೋದು. ಈ ನೀರಂತೂ ಅಟ್ ಪ್ರೆಸೆಂಟ್ ತುಂಬಾ ಅಂದ್ರೆ ತುಂಬಾ ಬೇಸಿಗೆಗಾಲ ಎಸ್ಪೆಷಲಿ ಇವಾಗ ತುಂಬಾ ಅಂದ್ರೆ ತುಂಬಾ ಪೋಲ್ ಆಗುತ್ತೆ, ತುಂಬಾ ಖರ್ಚಾಗುತ್ತೆ. ನಾವು ಪೋಲ್ ಮಾಡಿದ್ರು ಖರ್ಚಾಗುವಂತ ಕಾಲ ಇದು.
1: ಹೌದು,
0: ಎವಾಪರೇಷನ್ ರೇಟ್ ಜಾಸ್ತಿ ಇರುತ್ತೆ, ಆವಿ ಆಗುವಂತ ಇದು. ಆಮೇಲೆ ನೀರು ಬೇಸಿಗೆ ಇವಾಗ ಮೊದಲಿನ ತರ ಮರ ಗಿಡಗಳಿಲ್ಲ, ಸೊ ಬಿಸಿಲಿನ ಮಟ್ಟ ಜಾಸ್ತಿ, ಆ ಬಿಸಿಲಿನ ಮಟ್ಟ ತಕ್ಕಂಗೆ ಆವಿ ಜಾಸ್ತಿ, ನೀರು ಹೆಚ್ಚು ಖರ್ಚಾಕೋ ಜಾಸ್ತಿ. ಸೊ ಅದನ್ನ ತಡೆಗಟ್ಟಕ್ಕಾಗಲ್ಲ. ನಾವೇನೇನ್ ಮಾಡಬಹುದು, ಇಂಡಿವಿಜುವಲ್ ಆಗಿ ಸ್ವಂತ ಒಬ್ಬೊಬ್ಬರ ಕಡೆಯಿಂದ ಅವ್ರವ್ರದ ಕೊಡುಗೆ ಕೊಡಬೇಕು. ಅವ್ರವ್ರದ ಕೊಡುಗೆ ಕೊಟ್ಟಾಗ ನೀರಿನ ಮಿತವ್ಯಯ ಆಗುತ್ತೆ, ಹಾಗೂ ಮುಂದಿನ ಪೀಳಿಗೆಗೆ ನಮಗೆ ಆಗಲಿ ಮುಂದೆ ಉಪಯೋಗ ಬರುತ್ತೆ.
1: ಹೌದು. ಹಾಗೆ ಇವಾಗ ಒಂದು ಸಾಮಾನ್ಯ ನೋಡ್ತಾ ಇರ್ತೀವಿ ಅಂದ್ರೆ, ಇವಾಗ ನಾವು ಬೇಸಿಗೆಯಲ್ಲಿ ನೀರಿನ ಬಳಕೆ ಬೇಕು ಅಂತಂದಾಗ ಏನ್ ಮಾಡ್ಬೇಕು, ಒಂದು ಮಳೆಗಾಲದಲ್ಲಿ ನೀರಿನ ಸಂರಕ್ಷಣೆ ಮಾಡ್ಕೋಬೇಕು. ಆಲ್ರೆಡಿ ಮೋದಿ ಅವರು ಹೇಳಿದ್ದಾರೆ, ನಮ್ಮ ಒಂದು ಪ್ರಧಾನಮಂತ್ರಿಗಳು ಕ್ಯಾಚ್ ದ ರೈನ್ ವಾಟರ್ ಅಂತ ಹೇಳಿದ್ದಾರೆ.
0: ಹೌದು, ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಟ್ರೆಂಡಿಂಗ್ ಕೂಡ. ಹೌದು, ದಟ್ಸ್ ಟ್ರೂ. ಕ್ಯಾಚ್ ದ ರೈನ್ ವಾಟರ್, ಮಳೆಗಾಲದಲ್ಲಿ ನೀರು ಎಷ್ಟು ನೀವು ಸಂಗ್ರಹಣೆ ಮಾಡಿ, ಇಂಡಿವಿಜುವಲ್ ಪ್ರತಿಯೊಂದು ಮನೆಗಳಲ್ಲಿ ಮಾಡಬೇಕು ಅದನ್ನ. ನಾವು ಬರೀ ಸರ್ಕಾರದ ಮೇಲೆ ಹಾಕಿ ಬಿಡೋದಲ್ಲ, ಸರ್ಕಾರ ನಾವು ನಮ್ಮಿಂದನೇ ಸರ್ಕಾರ, ಸರ್ಕಾರ ನಮ್ಮದೇ, ನಾವೇ ಸರ್ಕಾರ ಅನ್ನೋದನ್ನ ಪ್ರತಿಯೊಬ್ಬರು, ಗಣತಂತ್ರ, ಗಣರಾಜ್ಯ, ಭಾರತ ಗಣರಾಜ್ಯ ಕಾನ್ಸೆಪ್ಟ್ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗ್ಬೇಕು. ಅಲ್ಲಿ ಗೊತ್ತಾಗ್ಲೇದಾಗ್ಲೇನೆ ಆಗೋದು, ಪ್ರತಿ ಸಾರಿನೂ ನಾವು ಸರ್ಕಾರ ಮಾಡುತ್ತೆ, ಸರ್ಕಾರ ಮಾಡೋದೊಂದು ಇನ್ ದ ಸೆನ್ಸ್ ನಾವೇ ಮಾಡೋದು, ಎಲ್ರಿಗೂ ಮಾದರಿ ಆಗ್ಬೇಕು. ನಾವು ನಮ್ಮ ಕಡೆಯಿಂದ ಮಾಡಿದಾಗ ಮಾತ್ರ ಸರ್ಕಾರ ಆಗೋದು. ಪ್ರತಿಯೊಬ್ಬರು ತಮ್ಮದೇ ಕೊಡುಗೆ ಕೊಟ್ಟು, ಕ್ಯಾಚ್ ದ ರೈನ್ ವಾಟರ್ ಆಗಿರ್ಬೋದು, ಆಮೇಲೆ ಈ ಮನೆಗಳ ಹತ್ರ ಬದುಗಳು ನಿರ್ಮಾಣ ಆಗಿರ್ಬೋದು, ಇರೋಷ್ಟು ಜಾಗದಲ್ಲಿ ಮಾಡ್ಕೊಳ್ಳಿ.
1: ಕೆಲವೊಮ್ಮೆ ಗ್ರಾಮೀಣ ಭಾಗದಲ್ಲಿ ಕೆಲವರು ಮನೆ ಇತ್ತಲ ತುಂಬಾ ಜಾಗ ಇರುತ್ತೆ, ಇತ್ತಲ ತೋಟ ಅಂತೆಲ್ಲ ಮಾಡ್ಕೊಂಡಿರ್ತಾರೆ.
0: ಹೌದು,
1: ಅಲ್ಲಿ ಸಹ ಆದಷ್ಟು ಒಂದು ಈ ಗೃಹ ಬಳಕೆಯಿಂದ ಆದಂತ ನೀರನ್ನು ಕೈತೋಟ ಕರೆಸ್ಕೊಂಡು ಅಲ್ಲಿ ಒಂದು ನೀರಿನ ಒಂದು ಶೇಖರಣೆಗೆ ಯಾವ್ದಾವ್ದು ವಿಧಾನಗಳು ಆ ಒಂದು ಮಟ್ಟದಲ್ಲಿ ಆಗುತ್ತೆ ಅದಷ್ಟು ಅಳವಡಿಸ್ಕೋಬೇಕಾಗುತ್ತೆ ಅಲ್ಲಿ.
0: ಖಂಡಿತ ವಿಷಯ. ಮತ್ತೆ ನಾವು ಪ್ರತಿಯೊಬ್ಬರಿಗೂ ನೀವು ಮಾಡಿ ಅಂತ ಎಲ್ರಿಗೂ ಹೇಳಕ್ಕಾಗಲ್ಲ, ಅದು ಸ್ವಯಂ ಪ್ರೇರಣೆ. ಅದ್ ಎಲ್ರಿಗೂ ಬರ್ಬೇಕು, ಬಂದಾಗ್ಲೇ ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ ಉದ್ದಾರ ಆಗೋಕ್ ಸ್ಟಾರ್ಟ್ ಸಾಧ್ಯ ಆಗೋದು.
1: ಹಾಗೆ ಇವಾಗ ಅಂತರ್ಜಲ ಮಟ್ಟ ಕುಸಿತಾ ಇದೆ ಅನ್ನೋದಕ್ಕೂ ಒಂದು ಕಾರಣ ಆಗುತ್ತೆ, ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೂ ಒಂದು ಬದಲಾವಣೆ ಬೇಕಾಗುತ್ತೆ. ಇವಾಗ ಅಂತರ್ಜಲ ಮಟ್ಟ ಕುಸಿದಿದೆ ಅಂತಂದ್ರೆ ಅದನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಕೋಬಹುದು?
0: ಅಂತರ್ಜಲ ಮಟ್ಟ ಕುಸಿದಿದೆ ಅಥವಾ ಕುಸಿತಾ ಇದೆ ಅನ್ನೋದು ಹೌದು, ಅದು ನೂರಕ್ಕೆ ನೂರು ಸತ್ಯ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಪ್ರಚಲಿತ ಜೀವನ ಶೈಲಿ, ಆಮೇಲೆ ನಾವು ಮಾಡ್ತಾ ಇರ್ತಕ್ಕಂತ ಈ ಬೇಜವಾಬ್ದಾರಿಗಳು ಹೌದು ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣ. ಯಾಕಂದ್ರೆ ನಾವು ನೀರು ಎಷ್ಟು ಬಗಿತಾ ಇದೀವೋ ಅಷ್ಟು ವಾಪಸ್ ಕಳಿಸ್ತಾ ಇಲ್ಲ ನಾವು.
1: ಹೌದು,
0: ಅಂತರ್ಜಲ ಮಟ್ಟ ಬ್ಯಾಲೆನ್ಸ್ ಪ್ರೊಸೆಸ್ ಏನಿದೆ ಅದು ನಮ್ಮಿಂದ ಆಗ್ತಾ ಇಲ್ಲ. ನೀವು ಎಲ್ಲೇ ನೀರು ಬಗದ್ರು ಅದ್ರ ತಕ್ಕಂಗ್ ನೀರ್ ಅದ ಕೆಳಗಡೆ ಹೋಗ್ಬೇಕು. ನೀರು ಕೆಳಗಡೆ ಹೋದಾಗ್ಲೇ ನೀರು ವಾಪಸ್ ಬಗೆಯ ನೀರು ಮೇಲೆ ವಾಪಸ್ ಬರೋದು.
1: ಹೌದು,
0: ನೀವು ಬಗಿತಾನೆ ಇರ್ತೀರಾ, ನೀರು ವಾಪಸ್ ಬಿಡಲ್ಲ ಅಂದ್ರೆ ಅದ ಹೇಗೆ ಸದ್ಯ ನೀರು ಬರೋಕೆ? ಆದಷ್ಟೆಲ್ಲ ಆಗ್ಬೇಕಂದ್ರು ಮರಗಳು ನೀರು ಯಥೇಚ್ಛ ಬರ್ಬೇಕಂದ್ರೆ ಪ್ರತಿಯೊಬ್ರು ಮರಗಿಡಗಳನ್ನ ನೆಡಬೇಕು.
1: ಹೌದು,
0: ನಮ್ ಕಡೆಯಿಂದ ಮರಗಿಡಗಳನ್ನ ಕಡಿಯೋ ಕಾರ್ಯ ಆಗ್ತಾ ಇದೆ ಹೊರತು ಎಲ್ಲೂ ನೆಡ ಕಾರ್ಯ ಆಗ್ತಾ ಇಲ್ಲ.
1: ಹೌದು,
0: ಇದನ್ನ ಎಲ್ರು ಯಥೇಚ್ಛವಾಗಿ ಮರಗಿಡಗಳು ಯಥೇಚ್ಛವಾಗಿ ಬಂದಷ್ಟು ಅಟ್ಲೀಸ್ಟ್ ಆ ಮರಗಳಿಗೆ ಗಿಡಗಳಿಗೆ ಅಂತ ನೀರ್ ಹಾಕ್ದಾಗ ಯಾರೇ ಆಗ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಅಂತ, ಇಷ್ಟು ಮರಕ್ಕೆ ಇಷ್ಟೇ ನೀರು ಅಂತ ಎಲ್ಲೂ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಷ್ಟೋಗಷ್ಟು ನೀರು ಹಾಕ್ತಿವಿ, ಆ ಹೆಚ್ಚು ನೀರು ಅಂತರ್ಜಲ ಮಟ್ಟನ ಹೆಚ್ಚು ವೃದ್ಧಿ ಆಗೋಕೆ ಸಹಾಯ ಮಾಡುತ್ತೆ.
1: ಹೌದು,
0: ಅದು ಬಿಟ್ರೆ ಮಳೆ ನೀರು ಕೊಯ್ಲು, ಈಗ ಮಳೆ ನೀರು ಬಂದಿರತಕ್ಕಂಥದ್ದು ವಾಪಸ್ ಕ್ಲೀನ್ ಆಗೋದು ತೊಟ್ಟಿಗಳಲ್ಲಿ ಹೋಗುತ್ತೆ, ಅಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಅಂತರ್ಜಲ ಮಟ್ಟ ಕಾಪಾಡ್ಕೊಂತೀವಿ. ಮರ ಗಿಡಗಳನ್ನ ಎಷ್ಟು ಹೆಚ್ಚು ಬಳಸೋದ್ರಿಂದ ಮಳೆ ಕಾಲ ಕಾಲಕ್ಕಾಗುತ್ತೆ,
1: ಆಕರ್ಷಿತವಾಗುತ್ತೆ ಒಂದು ಹಸಿರಿಗೆ, ಮೋಡಗಳು
0: ಆಕರ್ಷಿತವಾಗ್ಬಿಟ್ಟು
1: ಮಳೆ ಚೆನ್ನಾಗಿ
0: ಆಗುತ್ತೆ, ಮಳೆ ಚೆನ್ನಾಗದಾಗ್ಲೂ ಕೂಡ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಈ ರೀತಿ ಅಂತರ್ಜಲ ಮಟ್ಟ ವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಒಂದು ಗಿಡ ನೆಡೋದ್ರಿಂದ ಆಗಿರ್ಬೋದು ಅಥವಾ ಒಂದು ನೀರಿನ ಸಂಗ್ರಹಣೆ ಆಗಿರ್ಬೋದು ಅಥವಾ ಈ ನೀರು ಎಷ್ಟು ಬಗಿತೀವೋ ಅಷ್ಟು ನೀರು ನಮ್ಮ ಅಂತರ್ಜಲ ಮಟ್ಟ ಮೇಂಟೈನ್ ಮಾಡೋದಾಗಿರ್ಬೋದು, ಇವೆಲ್ಲ ಪ್ರಮುಖವಾದಂತಹ ಪಾತ್ರ ವಹಿಸ್ತವೆ. ಇದನ್ನ ಎಲ್ಲ ಇದು ಕರೆಕ್ಟ್ ಆಗಿ ಅದೇ ರೀತಿ ಈ ಸೈಕಲ್ ಸಾಕ್ತಾನೆ ಇರ್ಬೇಕು. ಈ ಸೈಕಲ್ ಅಲ್ಲಿ ಇವಾಗ ಏನಾಗಿದೆ, ಬ್ರೇಕೇಜ್ ಬಂದಿದೆ. ನಾವು ಬರೀ ಬಗಿತಾ ಇದ್ದೀವಿ, ನೀರು ವಾಪಸ್ ಅಂತರ್ಜಲ ಮಟ್ಟ ಕೊಡ್ತಾ ಇಲ್ಲ.
1: ಹೌದು,
0: ಅಂತರ್ಜಲ ಮಟ್ಟದ ಕಾನ್ಸೆಪ್ಟೇ ಅದು, ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನೀವು ಎಷ್ಟು ಬಗಿತೀರೋ ಅಷ್ಟು ನೀರು ವಾಪಸ್ ಕೊಡ್ಬೇಕು, ಅಷ್ಟು ನೀರು ಹೋಗೋಕೆ ಮೇನ್ ಕಾರಣ ಮಳೆ. ಈ ಕಾಲ ಕಾಲಕ್ಕೆ ಮಳೆ ಆಗ್ತಿಲ್ಲ, ಕಾಲ ಕಾಲಕ್ಕೆ ಮಳೆ ಆಗ್ತಿಲ್ಲ, ರೀಸನ್ ಮರಗಿಡಗಳನ್ನ ಜಾಸ್ತಿ ಕಡಿತೀರಾ.
1: ಹೌದು,
0: ಮರಗಿಡಗಳು ಜಾಸ್ತಿ ಕಡಿಬಾರ್ದು, ಮಳೆಗಳು ನಡಬೇಕು, ನಡಕಾರ್ಯ ನಡೀತಿಲ್ಲ. ಅಟ್ಲೀಸ್ಟ್ ನಿಮ್ ಕೈಲಿ ಆದಷ್ಟು ನಿಮ್ ಒಂದು ಮನೆಗೆ ಒಂದು ಮರ, ಮನೆಗೊಂದು ಮರ, ಮನೆಗೊಂದು ಮಗು ಅನ್ನೋ ಕಾನ್ಸೆಪ್ಟ್ ಇತ್ತು ಹಳೆ ಕಾಲದಿಂದ, ಅದನ್ನ ರೂಢಿ ಮಾಡ್ಕೊಳ್ಳಿ. ನಿಮಗೆ ನಿಮ್ ಮನೆ ಮುಂದಾಗ್ಲಿಲ್ವೋ, ಎಲ್ಲಿ ಜಾಗ ಇರುತ್ತೋ ಎಲ್ಲೋ ಒಂದತ್ರ ನಿಮ್ ಕೈಲಿ ಆದಷ್ಟು ಒಂದು ಚಿಕ್ಕ ಪುಟ್ಟ ಗಿಡ ನಡಿ.
1: ಹೌದು, ಈಗ ನೋಡ್ತಾ ಇರ್ತೀವಿ ಅಂದ್ರೆ ಕೆಲವರು ಬರ್ತ್ಡೇ ಅಂತ ಹೇಳ್ಬಿಟ್ಟು ಹುಟ್ಟಿದ ಹಬ್ಬ ಆಗಿದ್ದು ಮದುವೆ ವಾರ್ಷಿಕೋತ್ಸವ ಸಂಭ್ರಮದ ಆಚರಣೆ ಮಾಡ್ತಾರೆ, ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಅದೇ ಖುಷಿ ಜೊತೆಗೆ ಒಂದು ಗಿಡನ ಮರನ ಅವ್ರನ್ನೊಂದು ನೆನಪಿನಲ್ಲಿ ನೆಟ್ಬಿಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿದ್ದಾರೆ ಅಂದ್ರೆ ಅದು ಮುಂದೊಂದು ದಿನ ಒಂದು ಹಣ್ಣಿನ ಗಿಡ ಆಗಿರ್ಬೋದು, ಒಂದು ಒಳ್ಳೆ ನೀರು.
0: ಸತ್ಯವಾದ ಮಾತು. ಹೌದು ಸರಿ, ನಿಜ. ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ನಾವು ಸಿ ಬೇರೆಯವ್ರದ್ದು ಬೇರೆಯವ್ರಿಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಈಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ನೀವು ಸ್ವಲ್ಪ ಇರೋರು ಚೆನ್ನಾಗಿರೋರು, ನೀವು ಬರ್ತ್ಡೇ ಎಲ್ಲ ಮಾಡ್ಕೋತೀರಿ, ಒಂದು ಸಸಿ ನಿಮ್ಗೆ ಅದನ್ನು ಅಫೋರ್ಡ್ ಮಾಡಕ್ ಆಗ್ಲಿಲ್ವಾ, ಸರ್ಕಾರದಿಂದನೇ ಕೊಡ್ತಾರೆ ಸಸಿ ಕೊಡ್ತಾರೆ, ಅರಣ್ಯ ಇಲಾಖೆ ಕೇಂದ್ರಗಳಲ್ಲಾಗಿರ್ಬೋದು,
1: ತುಂಬಾ ಕಡಿಮೆ ದರದಲ್ಲಿ ಸಿಗುತ್ತೆ ಸಸಿಗಳು,
0: ತುಂಬಾ ಫ್ರೀ ಕೊಡ್ತಾರ್ರಿ ಪಾಪ ಅವರು. ಆಕ್ರಿ ಅಂತೇಳಿ ಹೊಂಗೆ ಮರ ಆಗಿರ್ಬೋದು, ಕಾಡು ಬಾದಾಮಿ ಆಗಿರ್ಬೋದು, ಮಾವು ಬೇವು ಎಷ್ಟು ಇದೆ ಅರಣ್ಯ ಇಲಾಖೆಯಿಂದ ಎಲ್ಲರಿಗೂ ಉಚಿತವಾಗಿ ಕೊಡ್ತಾರೆ ಮರ ನೆಡೋರಿಗೆ. ಅಟ್ಲೀಸ್ಟ್ ತಗೊಂಬಂದು ಒಂದ್ ಮರ ನೆಡಿ, ಪ್ರತಿಯೊಂದು ಬರ್ತಡೆಗೆ ಒಂದೊಂದು ಮರ ನೆಡಿ, ನಿಮಗಾಗಿದ್ರೆ ನಿಮ್ ಮಕ್ಕಳ ಕಾಲಕ್ಕೆ ಉಪಯೋಗ ಬರುತ್ತೆ.
1: ಹೌದು, ಯಾಕಂದ್ರೆ ಅದರಿಂದ ಏನಾಗುತ್ತೆ, ಅದು ಮುಂದೊಂದು ದಿನ ಆದಾಯನೂ ಸಹ ಆಗಿರುತ್ತೆ, ಒಂದು ಉತ್ತಮವಾದಂತ ನೆರಳನ್ನು ಸಹ ಕೊಟ್ಟಿರುತ್ತೆ ಆ ಒಂದು ಜಾಗದಲ್ಲಿ.
0: ಖಂಡಿತ ಎಲ್ಲ ಸರಿಯಾಗಿ ಕರೆಕ್ಟ್ ಆಗಿ ಅದನ್ನ ನಾವು ಮೇಂಟೈನ್ ಮಾಡಿದ್ರೆ ಒಳ್ಳೆ ಆದಾಯಕ್ಕೂ ಕೂಡ ಎಡೆ ಆಗುತ್ತೆ. ನೀವು ಹೇಳಿದ್ರೆ ಕರೆಕ್ಟ್, ಮಾವಿನ ಮರ ಹಾಕಿದ್ರೆ ಒಳ್ಳೆ ಮಾವು ಸ್ವಲ್ಪ ಇದು ಮಾಡಿ ಒಳ್ಳೆ ಮಾವು ಹಾಕಿ ಚೆನ್ನಾಗಿ ಅದನ್ನ ನಾವು ಕಾಯ್ಕೊಂಡ್ರೆ ಹೌದು ಒಳ್ಳೆ ಮಾವು ಕೊಡುತ್ತೆ.
1: ಕಾಲ ಕಾಲಕ್ಕೆ ಅದೊಂದು ಒಳ್ಳೆ ಆದಾಯ ಸಮೇತ ಆಗಿರುತ್ತೆ ಅವರಿಗೆ,
0: ಆದಾಯ ಸಮಯ ಆಗುತ್ತೆ. ಅದೇ ರೀತಿ ಮಾವು ಆಗಿರ್ಬೋದು, ಈ ಬಾದಾಮಿ ಕಾಡು ಬಾದಾಮಿ ಆಗಿರ್ಬೋದು, ಬೇವು ಆಗಿರ್ಬೋದು, ಎಲ್ಲದರಿಂದನೂ ಲಾಭ ಇದೆ. ನಾವು ನೈಸರ್ಗಿಕವಾಗಿ ಏನೇ ಮಾಡ್ತೀನಿ ಅಂದ್ರೂ ಲಾಭದಾಯಕ.
1: ಹೌದು, ಪ್ರಕೃತಿನೇ ಅದು, ಆರೆ ಶಕ್ತಿ ಇದೆ ಪ್ರಕೃತಿಯಲ್ಲಿ.
0: ಹೌದು, ಪ್ರಕೃತಿಗೆ ಶಕ್ತಿ ಇದೆ. ನೀನ್ ಏನು ಮಾಡ್ಬೇಡ, ಬರೀ ಅದನ್ನ ಹಾಕಿ ಮೇಂಟೈನ್ ಮಾಡು. ಏನು ಕೇಳುತ್ತೆ, ನೀರು ಮಾತ್ರ ಕೇಳೋದು
1: ಅಷ್ಟೇ. ಹೌದು,
0: ನೀರು ನೀವು ನೀನ್ ಎಕ್ಸ್ಟ್ರಾ ನೀರು ಹಾಕ್ಬೇಡ. ನೀನ್ ವೇಸ್ಟ್ ಮಾಡೋ ನೀರನ್ನ ತಗೊಂಡೋಗಿ ಅದು ನಿನ್ಗೆ ಇದೇ ನೀರು ಕೊಡು, ನನಗೆ ಇದೇ ಇಂಥದೇ ನೀರು ಕೊಡು, ನೀವು ಫಿಲ್ಟರ್ ನೀರು ಕೊಡು ಅಂತ ನೈಸರ್ ಯಾವುದೇ ಪ್ರಕೃತಿ ಕೇಳಲ್ಲ ನಿಮಗೆ.
1: ಹೌದು,
0: ನಮಗೆ ನೀರು ಕೊಡು ಅಷ್ಟೇ, ಅದು ಫಿಲ್ಟರ್ ಆಯ್ತೋ ಅಥವಾ ಇದು ಆಗಿದೆ ಕೇಳಲ್ಲ. ನೀವು ಎಕ್ಸ್ಟ್ರಾ ನೀರು ಬಳಕೆ ಮಾಡಕ್ ಆಗ್ಲಿಲ್ವಾ, ಮನೆಯಲ್ಲಿ ವೇಸ್ಟ್ ಆಗೋ ನೀರನ್ನ ತಗೊಂಡೋಗ ಹಾಕಿ ಸ್ವಾಮಿ. ಗೊಬ್ಬರ ಹಾಕಕ್ ದುಡ್ಡು ಕೊಟ್ಟು ಖರ್ಚು ಮಾಡಕ್ ಆಗ್ಲಿಲ್ವಾ, ಮನೆಯಲ್ಲಿ ನೀವು ತಿಂದು ಊಟ ಆದ್ಮೇಲೆ ಏನ್ ಬದ್ರತ ಅದೇ ನೈಸರ್ಗಿಕ ಗೊಬ್ಬರ, ಅದನ್ನ ಹಾಕಿ ಸ್ವಾಮಿ.
1: ಹೌದು, ಒಂದು ಹಸಿ ತರಕಾರಿ ಅಂತಾರದ್ನೆಲ್ಲ ಹಾಕ್ದಾಗ ಗೊಬ್ಬರನು ಸಹ ಆಗುತ್ತೆ ಅದು ಉತ್ತಮವಾಗಿ.
0: ನೀವು ಎಕ್ಸ್ಟ್ರಾ ಏನು ಮಾಡೋದ್ ಬೇಡ, ಮಾಡೋದ್ರಲ್ಲಿ ನಿಮ್ದು ವೇಸ್ಟ್ ಏನಿದೆ ಆ ವೇಸ್ಟ್ ಸೈಕಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ.
1: ಹೌದು,
0: ವೇಸ್ಟ್ ಸೈಕಲ್ ರೀಮ್ಯಾನೇಜ್ಮೆಂಟ್ ಅನ್ನೋದು ಏನು, ಇವಾಗ ತುಂಬಾ ನಾವು ಅದರಲ್ಲಿ ಇದರಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತೀವಿ, ಅದನ್ನ ಪ್ರತಿಯೊಬ್ರು ತಮ್ಮ ತಮ್ಮ ಮನೆಗಳಲ್ಲಾಗಲಿ ವೈಯಕ್ತಿಕವಾಗಿ ರೂಢಿ ಮಾಡ್ಕೋಬೇಕು.
1: ಹಾಗೆ ಇವಾಗ ಒಂದು ನೀರು ಕಲುಷಿತ ಆಗೋದಕ್ಕೆ ಕೆಲವೊಮ್ಮೆ ಏನೋ ಒಂದು ಹಸಿ ಕಸ ಒಣ ಕಸ ಒಂದು ಸರಿಯಾಗಿ ಸಮರ್ಪಕವಾಗಿ ವಿಲೇವಾರಿ ಮಾಡದೆ ಇರೋದಲ್ಲಿ ಒಂದು ನೀರಿಗೂ ಅದು ತೊಂದರೆ ಆಗುತ್ತೆ, ನೀರಿನ ಮೂಲಗಳಿಗೂ ತೊಂದರೆ ಆಗುತ್ತೆ.
0: ಇತ್ತೀಚಿನ ದಿನಗಳಲ್ಲಿ ಈಗ ಒಳ್ಳೆ ಒಳ್ಳೆ ಬೆಳವಣಿಗೆಗಳು ಬಂದಿದೆ, ಪ್ರತಿಯೊಂದು ಮಹಾನಗರ ಪಾಲಿಕೆಯಿಂದ ಪ್ರತಿದಿನ ಮನೆ ಮುಂದೆನೆ ಕಸ ತಗೊಂಡೋಗುವಂತ ಗಾಡಿಗಳು ಬರುತ್ತೆ, ಅದಕ್ಕೆ ಪರ್ಸನ್ ಇದ್ದಾರೆ ಅವರು. ಈ ಮೊದಲಿನ ದಿನಗಳಿಗೆ ಗೊತ್ತಿಲ್ಲ, ಇತ್ತೀಚೆಗೆ ಅದನ್ನ ಒಳ್ಳೆ ನಡೀತಾ ಇದೆ.
1: ಹಾಗೆ ಈಗ ಒಂದು ಗ್ರಾಮೀಣ ಭಾಗದಲ್ಲೂ ಹೊಸದಾಗಿ ಅದೊಂದು ಅಳವಡಿಕೆ ನಡೀತಾ ಇದೆ ಆಲ್ರೆಡಿ.
0: ಒಳ್ಳೆ ಬೆಳವಣಿಗೆ, ಹೌದು ಒಳ್ಳೆ ಬೆಳವಣಿಗೆ. ಬಟ್ ಅದರಲ್ಲೂ ಕೆಲವರು ಇರ್ತಾರೆ, ಈಗೇನು ಹಸಿ ಕಸ ಒಣ ಕಸ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಮೊದ್ಲಿಂದನೂ ಅದೇ, ನಾವು ಅವ್ರಿಗೆ ಎಷ್ಟು ಕೊಡ್ತೀವೋ ಅಷ್ಟು ಒಳ್ಳೇದು. ಹಸಿ ಕಸ ಒಣ ಕಸ ಬೇರೆ ಮಾಡಿಕೊಟ್ಟಷ್ಟು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಆಗುತ್ತೆ. ಆಮೇಲೆ ಇನ್ ಟರ್ನ್ ವಾಪಸ್ ಅವ್ರಿಗೆ ಈ ನೀರ್ ಕಲುಷಿತ ಆಗಿರೋದಾಗಿರ್ಬೋದು, ಅವ್ರಿಗೆ ಕೆಲಸ ಆಗಿರೋದ್ಮೇಲೆ ತ್ಯಾಜ್ಯ ವಿಲೇವಾರಿಯಲ್ಲಿ ಕೂಡ ಅವರಿಗೆ ಕಷ್ಟಗಳು ಕಡಿಮೆ, ಖರ್ಚು ಕಡಿಮೆ, ಅದೇ ಖರ್ಚನ್ನ ಇನ್ನು ಬೇರೆ ಕ್ಷೇತ್ರಗಳಿಗೆ ಉಪಯೋಗಿಸಬಹುದು.
1: ಒಟ್ಟಾರೆಯಾಗಿ ನಾವು ಏನೊಂದು ನಮ್ಮ ಒಂದು ಸುತ್ತಮುತ್ತ ನೈರ್ಮಲ್ಯವನ್ನು ಶುಚಿತ್ವವಾಗಿಟ್ಕೊಂಡಾಗ ಒಂದು ನೀರಿನ ಮೂಲಗಳಿಗೂ ಅದು ತುಂಬಾ ಸಹಾಯಕಾರಿ, ನಮ್ಗೆ ಗೊತ್ತಿಲ್ಲದೇನೆ ಅದು ತುಂಬಾ ಸಹಾಯವಾಗಿರುತ್ತೆ.
0: ಖಂಡಿತ ಖಂಡಿತ, ನಿಮಗೆ ಎಲ್ಲಾನು ಗೊತ್ತಾಗ್ಲೇಬೇಕು ಅಂತಿಲ್ಲ, ನೀವು ಗೊತ್ತಿಲ್ಲದೆ ಮಾಡೋ ಎಷ್ಟೋ ಕಾರ್ಯಗಳು ಇನ್ನೊಂದು ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಅದೇ ರೀತಿ ನೀರು ಪೋಲಾಗೋದನ್ನ ತಡೆಗಟ್ಟೋಗದಿರ್ಬೋದು, ನೀರಿನ ಮಿತವ್ಯಯ ಅಥವಾ ಮಿತ ಬಳಕೆ ಇರಬಹುದು, ನೀವು ನಿಮ್ಮಷ್ಟೆಕ್ ಮಾಡಿ ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಸಾಕು.
1: ಹೌದು,
0: ಅದು ನಿಮಗೆ ಗೊತ್ತಿರಲ್ಲ ಬಟ್ ಬದಲಾವಣೆ ತುಂಬಾ ಆಗಿರುತ್ತೆ, ತುಂಬಾ ಆಗುತ್ತೆ ಕೂಡ.
1: ಹೌದು, ಆನಂದರೆ ಇದುವರೆಗೂ ಏನು ಒಂದು ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಒಂದು ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಕುರಿತು ಒಂದು ಸಂದರ್ಶನದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹಲವಾರು ಮಾಹಿತಿಗಳನ್ನು, ಕೆಲವೊಂದು ಸೂಕ್ಷ್ಮವಾಗಿರುತ್ತೆ ನಮ್ಗೆ ಕೇಳೋದಕ್ಕೆ, ಅದು ಯಾವ ರೀತಿ ಸಹಾಯಕಾರಿಯಾಗಿರುತ್ತೆ ನಮ್ಗೆ ಗೊತ್ತಿರಲ್ಲ, ಪ್ರತಿಯೊಂದು ಮಾಹಿತಿಯನ್ನು ತುಂಬಾ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಕೇಳುಗರಿಗೆ ಒಂದು ಕಿವಿ ಮಾತಾಗಿರ್ಬೋದು, ಸಲಹೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನನ್ನ ಕಡೆಯಿಂದ ನಾನು ಈಗ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಏನ್ ಹೇಳ್ಬೋದು, ನೀರು ಇವಾಗ ನಮಗೆ ನಮ್ಮ ಪೂರ್ವಜರು ನೀರು ಬಿಟ್ಟೋಗಿದ್ದಾರೆ, ನಾವು ಅದಕ್ಕೆ ಋಣಿಯಾಗಿ ಅಭಾರಿಯಾಗಿ ನಮ್ಮ ಮುಂದಿನ ಪೀಳಿಗೆಗೂ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅಂದ್ರೆ ನೀವು ಆಸ್ತಿನೋ ಇನ್ನೊಂದೋ ಮತ್ತೊಂದೋ ಮಾಡೋದ್ ಬೇಡ. ಇರೋ ಈ ನ್ಯಾಚುರಲ್ ರಿಸೋರ್ಸಸ್ ಏನೇನಿದೆ ಅದನ್ನ ದಯವಿಟ್ಟು ಅವ್ರಿಗೆ ವಾಪಸ್ ಮುಂದೆ ಪಾಸ್ ಮಾಡ್ಬಿಟ್ಟು ಹೋಗಿ. ಆಸ್ತಿ ಮಾಡಲ್ವಾ ನಡೆಯುತ್ತೆ, ಮನೆ ಮಾಡಲ್ವಾ ನಡೆಯುತ್ತೆ, ಅವ್ರಿಗೆ ಸೈಟ್ ಮಾಡಲ್ವ ನಡೆಯುತ್ತೆ. ಅಟ್ಲೀಸ್ಟ್ ಇರ್ತಕ್ಕಂತ ನೈಸರ್ಗಿಕ ಸಂಪನ್ಮೂಲಗಳೇನಿದಾವೆ ಅದನ್ನಾದ್ರೂ ಅವ್ರಿಗೆ ಬಿಟ್ಕೊಡಿ, ಅದೇ ದೊಡ್ಡ ಆಸ್ತಿ ನೀವು ಅವ್ರಿಗೆ ಕೊಡೋದಕ್ಕಂಥದ್ದು. ಅದರಲ್ಲಿ ನೀರು ಒಂದು ಪ್ರಮುಖ. ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ನಾವು ನೀರಿನ ಮಟ್ಟ ಕುಸಿತ ಇರೋದು ತುಂಬಾ

0: ಅಂದ್ರೆ ತುಂಬಾ ನೋಡ್ತಾ ಇದೀವಿ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದನ್ನ ಸ್ವಲ್ಪ ಮಿತವಾಗಿ ನೀವು ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಅಳವಡಿಸ್ಕೊಳ್ಳೋದು, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ವೃದ್ಧಿ ಒಬ್ಬೊಬ್ಬರಾಗಿ ಏನೇ ಮಾಡಿದ್ರು ಅದು ಒಂದು ಮಹತ್ವದ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ತಾವು ತಮ್ಮಷ್ಟಕ್ಕೆ ಮಾಡಿದ್ದು. ಸೊ ಹಾಗೆ ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ನೀರಿನ ವಿಚಾರದಲ್ಲೂ ಕೂಡ ಅದೇ, ದಯವಿಟ್ಟು ನೀರು ಉಳಿಸಿ, ನೀರು ಮಿತ ಬಳಕೆ ಮಾಡಿ. ಫಿಲ್ಟರ್ ವಾಟರ್ ನಿಮ್ ಮನೇಲಿ ಯೂಸ್ ಮಾಡ್ತಿದ್ರೆ ಅದರದ್ದು ಫಿಲ್ಟರ್ಡ್ ಆಗಿರೋ ವಾಟರ್ ವೇಸ್ಟ್ ಆಗ್ತಾ ಇರುತ್ತೆ, ಅದನ್ನ ದಯವಿಟ್ಟು ಒಂದು ಬಕೆಟ್ ಗಳಲ್ಲಿ ಶೇಖರಣೆ ಮಾಡಿ, ಇಲ್ಲ ಡೈರೆಕ್ಟ್ ಒಂದು ಕನೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಬಾದ್ಮೆಗೆ ಹೋಗೋತರ, ಅಥವಾ ನೀವು ಯೂಸ್ ಮಾಡ್ತಕ್ಕಂಥ ಕೈ ತೋಟಗಳಿಗೆ ಹೋಗಿರ್ತಾರ, ಏನೂ ಆಗಲ್ಲ, ಅದೇ ನೀರನ್ನೇ ವಾಪಸ್ ನೀವು ಬಾತ್ರೂಮ್ಗಳಿಗೆ ಯೂಸ್ ಮಾಡಬಹುದು, ಇಲ್ಲ ನಿಮ್ಮ ನಿತ್ಯ ದಿನ ಬಳಕೆಗೆ ಯೂಸ್ ಮಾಡಬಹುದು. ಆ ವಾಟರ್ ಅಲ್ಲಿ ಅಂತದ್ದು ಏನು ಕಲಿಸಿತ ಇರಲ್ಲ.
1: ಹೌದು,
0: ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ, ಅಳಿಲ್ ಸಹಾಯ ಮಾಡಿ, ಈ ಇರೋ ನೈಸರ್ಗಿಕ ಸಂಪನ್ಮೂಲಗಳನ್ನ ನಿಮ್ಮ ಮುಂದಿನ ಪೀಳಿಗೆಯವರೆಗೂ ಕೂಡ ನೀವು ಅದೇ ರೀತಿ ಹಸ್ತಾಂತರ ಮಾಡಿ ಅನ್ನೋದು ನಂದೊಂದು ಸ್ಟ್ರಾಂಗ್ ಬಿಲೀಫ್.
1: ಬಹಳ ಸಂತೋಷ, ತುಂಬಾ ಸವಿವರಾಗಿ ತಿಳಿಸ್ಕೊಟ್ಟಿದ್ದೀರಾ ಆನಂದ್ ಅವರೇ. ಇದೇ ರೀತಿ ಮತ್ತೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಕುರಿತು ನಮ್ಮ ಎಲ್ಲಾ ಕೇಳುಗರಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸಿಕೊಡಬೇಕಾಗಿ ನಮ್ಮ ಒಂದು ಎಲ್ಲ ಕೇಳುಗರ ಪರವಾಗಿ ಹಾಗೂ ನಮ್ಮ ಒಂದು ಸಿಬ್ಬಂದಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.
0: ಖಂಡಿತ ಖಂಡಿತ ವಿಶ್ವನಾಥ್, ಆಪರ್ಚುನಿಟಿ ಸಿಕ್ಕರೆ ಖಂಡಿತ ಮಾಡೋಣ, ಸಮಯ ಸಿಕ್ಕರೆ ಖಂಡಿತ ಮಾಡೋಣ. ನನ್ನನ್ನು ನಾನು ತೊಡಸ್ಕೊಳ್ಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ, ತಮಗೂ ಕೂಡ ನನಗೆ ಈ ಒಂದು ಅವಕಾಶನ ಒದಗಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನಗೂ ಕೂಡ ತುಂಬಾ ಖುಷಿ ಆಯ್ತು, ನನ್ನೊಂದು ಕೆಲವು ಸಂಗತಿಗಳನ್ನ ಶೇರ್ ಮಾಡ್ಕೊಂಡ್ರೆ ಇನ್ನೊಬ್ರು ಕೇಳಿ ಅವ್ರಿಗೂ ಸ್ವಲ್ಪ ಏನೋ ಅನ್ಸಿದ್ರೆ ಫೈನ್, ನಾನು ನನ್ನ ಏನೋ ಒಂದು ಮಾಡಿದೆ, ನನಗೆ ಸೆಲ್ಫ್ ಆತ್ಮತೃಪ್ತಿ ಇದೆ ನಿಮ್ ಜೊತೆ ಮಾತಾಡಿದ್ದು, ಒಳ್ಳೆ ಸಂತೋಷ. ಧನ್ಯವಾದಗಳು ತಮಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ವಿಶ್ವನಾಥ್.
1: ನಮಗೂ ಸಹ ತಾವು ಮೊದಲ ಬಾರಿಗೆ ಕಾರ್ಯಕ್ರಮ ನೀಡಿದರೆ ನಮಗೂ ಬಹಳ ಸಂತೋಷ. ಇದೇ ರೀತಿ ತಮ್ಮ ಒಂದು ನಮ್ಮ ಜೊತೆ ಪಾಲ್ಗೊಂಡ್ಬಿಟ್ಟು ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ.
0: ಖಂಡಿತ ವಿಶ್ವನಾಥ, ಆದಷ್ಟು ಪಾಲ್ಗೊಳ್ಳ.
1: ಧನ್ಯವಾದ.
0: ಧನ್ಯವಾದಗಳು ವಿಶ್ವನಾಥ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು.

ಆತ್ಮೀಯ ನಮ್ಮಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಳುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು, ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ, ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರು ನೀಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 1 ಲಕ್ಷ ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದೆಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ
ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಅಲೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಲೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಲ್ಲಿನ ಅಲೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯ ಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಳ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಳನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು.
ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಳನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ ನಾಲ್ಕು ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು ನಾಲ್ಕನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ ರಾಜರಿಗೆ ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕಾಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ ಬೇಳೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾಣ್ಣುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣ ಪಥದಲ್ಲಿ 15,000 ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ
ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯಕ್ಕೆ ನಾಲ್ಕು ಬಾಗಿಲುಗಳಿದ್ದು ಪೂರ್ವಕ್ಕೆ ಎರಡು ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಲೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಲೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. 2 ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಲರ ಕಾಲದಲ್ಲಿ ಒಟ್ಟು 84 ಶಿಲಾಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರು ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಲರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು ಅಂದಿನಿಂದಲೇ 2 ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಲೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು, 2 ಸುಖನಾಸಿ, 2 ನವರಂಗ ಹಾಗೂ 2 ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಲ ದೇವಾಲಯಗಳಲ್ಲಿ 1000 ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. 1-2 ತಾಮ್ರಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8ಕ್ಕೂ ಹೆಚ್ಚು ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಲರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಲರ ರಾಜವಂಶಾವಳಿಯ ಚಿತ್ರಣವು ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ನಿಮ್ಮ ಭೇಟಿ ಸಂಜೆ 5 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: நம்பர் பண்ணி
1: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರಿ, ಸ್ವಚ್ಛ ಸುಜಲ ಗ್ರಾಮದ ಕತೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ. ಸಂಚಿಕೆ 3ರಲ್ಲಿ ಪ್ರತಿ ಮನೆಗೂ ನೀರು, ತಿಳಿದುಕೊಳ್ಳಿ ಅಳವಡಿಸಿಕೊಳ್ಳಿ. ಮತ್ತು ಇಲ್ಲಿಯವರೆಗಿನ ಒಂದು ನೋಟ ಬನ್ನಿ ಕೇಳೋಣವೇ.

0: ಅಯ್ಯೋ, ಸ್ವಚ್ಛಿಕಾ ಎಲ್ಲಿ ಹೋದಳು? ಅವಳು ಇಷ್ಟು ತಡವಾಗಿ ಎಂದೂ ಬಂದಿರಲಿಲ್ಲ. ಇಂದಿನ ಕಾರ್ಯಕ್ರಮವನ್ನು ನಾನೊಬ್ಬನೇ ನಡೆಸಬೇಕಾಬಹುದು ಅನಿಸುತ್ತಿದೆ.
1: ತಡಿ ತಡಿ ಸುಜಲ್, ನಾನು ಬಂದೆ.
0: ಓಹ್,

0: ನೀನು ಬಂದೆಯ? ಬಹುಶಃ ನೀನು ನೀರು ತರಲು ಹೋಗಿರಬಹುದೆಂದು ನಾನು ಭಾವಿಸಿದ್ದೆ.
1: ನೀರು ತರಲು ಹೋಗುವುದೇ? ಇಲ್ಲ ಇಲ್ಲ ಸುಜಲ್, ಬಾವಿ ಮತ್ತು ಕೈಪಂಪ್ಗಳಿಗೆ ಹೋಗಿ ನೀರು ತರುವ ಕಾಲ ಈಗ ಇಂದಿನ ಮಾತಾಗಿದೆ. ಈಗ ನಮ್ಮ ಮನೆಗಳಲ್ಲಿಯೇ ನಲ್ಲಿ ಮೂಲಕ ನೀರು ಹರಿದು ಬರುತ್ತಿದೆ.
0: ಹೌದು, ನೀನು ಹೇಳಿದ್ದು ಸರಿ. ಹಿಂದಿನ ಕಾಲಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಾಗಿದೆ.
1: ನಮ್ಮ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ಮತ್ತು ಇತರರು ತಮ್ಮ ಬೆಳಗಿನ ಸಮಯದ ಬಹುಭಾಗವನ್ನು ನೀರು ಸಂಗ್ರಹಿಸುವುದಕ್ಕಾಗಿ ಬೇಯಿಸುತ್ತಿದ್ದ ದಿನಗಳು ನನಗೆ ಇನ್ನೂ ನೆನಪಿವೆ. ಸಮಯಕ್ಕೆ ಸರಿಯಾಗಿ ನೀರು ಸಂಗ್ರಹಿಸಿ ನಂತರದ ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಅವರು ಬಹಳಷ್ಟು ಶ್ರಮ ಪಡುತ್ತಿದ್ದರು.
0: ನೀವು ಹೇಳಿದ್ದು 100ಕ್ಕೆ 100 ಸರಿ. ಸಾಕಷ್ಟು ಬಾರಿ ಅಗತ್ಯವಿರುವಷ್ಟು ನೀರು ದೊರೆಯುವಂತೆ ಮಾಡಲು ದಿನಕ್ಕೆ 2 ಬಾರಿ ನೀರು ತರಲು ಹೋಗಬೇಕಾಗುತ್ತಿತ್ತು.
1: ಹೌದು, ಹೆಣ್ಣು ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಬಿಟ್ಟು ನೀರು ತರಲು ಹೋಗಬೇಕಾಗಿತ್ತು. ಅಷ್ಟೇ ಅಲ್ಲದೆ ಕಲುಷಿತ ನೀರನ್ನು ಸೇವಿಸೋದ್ರಿಂದ ಅನಾರೋಗ್ಯಕ್ಕೆ ಒಳಗಾಗುವುದು ಸಹ ಸಾಮಾನ್ಯ ಸಂಗತಿಯಾಗಿತ್ತು.
0: ನೀರೇ ಓ ನೀರೇ, ನಿನ್ನ ಬಣ್ಣವೇನು ಹೇಳೆ?
1: ಯೋಚಿಸುವೆ ಯೋಚಿಸುವೆ, ನಿನ್ನ ನಡೆ ಹೇಗಿದೆ ಹೇಳೆ.
0: ವಾ ಸೂಚಿಕ, ಇದು ಹೊಸದೊಂದು ಹಾಡಾಗಿ ಬಿಟ್ಟಿತು.
1: ಶ್ರೀಮಾನ್ ಸುಜಲ್, ಆಡುವ ಸಮಯ ಮುಗಿಯಿತು, ಈಗ ಕಾರ್ಯಕ್ರಮವನ್ನ ಮುಂದುವರಿಸೋಣ.
0: ಓ ಹೌದೌದು, ಸುಜಲ್ ನಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.
1: ಸ್ವಚ್ಛಕಾಲ ಕಡೆಯಿಂದಲೂ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.
0: ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವತಿಯಿಂದ ನಡೆಸಲಾಗುತ್ತಿರುವ ಹಾಗೂ ಸಮುದಾಯ ರೇಡಿಯೋ ಸಂಘದ ಸಹಯೋಗದಲ್ಲಿ ನಿರ್ಮಿಸಲಾಗಿರುವ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
1: ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ, ರೇಡಿಯೋ ಮೂಲಕ ನಿಮ್ಮೊಂದಿಗೆ ಬದಲಾವಣೆಗೆ ಪರಿವರ್ತನೆಯ ಆದಿ. ಸುಜಲ್, ಜಲ್ ಜೀವನ್ ಮಿಷನ್ ಕಾಲದ ಪರಿಸ್ಥಿತಿಯನ್ನೇ ಬದಲಾಯಿಸಿದೆ. 2019ರಲ್ಲಿ ಪ್ರಾರಂಭವಾದ ಜಲ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮದ ಮೂಲಕ ದೇಶದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ಮೂಲಕ ನೀರು ಒದಗಿಸುವ ಕಾರ್ಯವನ್ನ ಕೈಗೊಂಡಿದೆ.
0: ಹೌದು, ಈಗ ಮಹಿಳೆಯರು, ವೃದ್ಧರು ಮತ್ತು ಹೆಣ್ಣು ಮಕ್ಕಳು ನೀರು ತರಲು ತಮ್ಮ ಮನೆಗಳಿಂದ ಹೊರಗೆ ಹೋಗಬೇಕಾದ ಅನಿವಾರ್ಯತೆ ಬಹಳಷ್ಟು ಕಡಿಮೆಯಾಗಿದೆ.
1: ಆದರೆ ಇದೆಲ್ಲವೂ ಸುಲಭವಾಗಿ ಸಾಧ್ಯವಾಗಿಲ್ಲ. ಜಲ್ ಜೀವನ್ ಮಿಷನ್ ಎಂದ್ರೆ ಕೇವಲ ಪೈಪ್ ಲೈನ್ಗಳನ್ನು ಅಳವಡಿಸುವ ಕಾರ್ಯಕ್ರಮವೆಂದು ಅನೇಕರು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿದಿನ ಶುದ್ಧ, ಸುರಕ್ಷಿತ ಮತ್ತು ಸಾಕಷ್ಟು ಪ್ರಮಾಣದ ನೀರನ್ನು ಒದಗಿಸುವುದು ಇದರ ಮುಖ್ಯ ಬದ್ಧತೆಯಾಗಿದೆ.
0: ಇಂದು ನೀವು ನಲ್ಲಿ ಮೂಲಕ ಹರಿಯುತ್ತಿರುವ ನೀರನ್ನು ನೋಡಿರುತ್ತೀರಿ, ಆದರೆ ಆ ನೀರು ಸ್ವತಃ ನಿಮ್ಮ ಮನೆಗೆ ಬಂದಿಲ್ಲ. ಇದರ ಹಿಂದೆ ಇಡೀ ದೇಶದ ಪರಿಶ್ರಮ ಮತ್ತು ಜನರ ಸಹಭಾಗಿತ್ವ ಇದೆ. ಈಗ ಜಲ್ ಜೀವನ್ ಮಿಷನ್ 2.0 ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು 2028ರವರೆಗೆ ವಿಸ್ತರಿಸಲಾಗಿದೆ. ಪ್ರತಿಯೊಂದು ಮನೆಗೂ ನೀರು ತಲುಪಿಸುವುದರ ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲಿಯೂ ನೀರು ಸರಬರಾಜು ಯೋಜನೆಗಳ ಉತ್ತಮ ನಿರ್ವಹಣೆ, ಕಾರ್ಯಾಚರಣೆ ಮತ್ತು ನಿರಂತರ ಸೇವೆಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ಮುಂದೆ ಸಾಗುತ್ತಾ ಹೋದಂತೆ ದಾರಿಗಳು ತಾವೇ ರೂಪುಗೊಳ್ಳುವುದು. ಮನದೊಳಗಿನ ಚೈತನ್ಯವನ್ನು ಜಾಗೃತಗೊಳಿಸದಂತೆ ಪ್ರತಿಯೊಂದು ಕಾರ್ಯವು ಸುಲಭವಾಗುವುದು.
1: ಬಹಳ ಚೆನ್ನಾಗಿ ಹೇಳಿದ್ರಿ. ಒಂದು ಕಾಲದಲ್ಲಿ ಕಷ್ಟಕರವೆಂದು ತೋರುತ್ತಿದ್ದ ಪ್ರತಿಯೊಂದು ಕಾರ್ಯವು ಸಿದ್ಧತೆಯೊಂದಿಗೆ ಕೈಗೊಂಡಾಗ ಸುಲಭವಾಗುತ್ತದೆ. ಸಂಪೂರ್ಣ ಸಿದ್ಧನಾಗಿರುವವನಿಗೆ ವಿಜಯ ಒಲಿಯುತ್ತದೆ ಎಂದು ಗೌರವಾನ್ವಿತ ಪ್ರಧಾನಮಂತ್ರಿಯವರ ಕರೆಯ ಮೇರೆಗೆ ದೇಶವು ಅನೇಕ ಸವಾಲುಗಳನ್ನು ಎದುರಿಸಿ ಕಾರ್ಯನಿರ್ವಹಿಸಿದೆ. ಮರುಭೂಮಿಯ ಉಷ್ಣತೆಯಿಂದ ಹಿಡಿದು ಪರ್ವತ ಪ್ರದೇಶಗಳವರಿಗೆ ಇಂದು ಪ್ರತಿಯೊಂದು ಮನೆ ಮತ್ತು ಪ್ರತಿಯೊಂದು ವಸತಿಗೂ ನಲ್ಲಿ ಮೂಲಕ ನೀರು ಒದಗಿಸುವ ಕಾರ್ಯ ನಡೆಯುತ್ತಿದೆ.
0: ಏನಾಯ್ತು?
1: ಇವೆಲ್ಲವನ್ನು ಕೇಳಿದ ಮೇಲೆ ಯಾರ ಕಣ್ಣಲ್ಲಾದರೂ ಕಣ್ಣೀರು ಮೂಡುತ್ತದೆ. ಈ ಕತೆ ಕೇವಲ ನನ್ನದಷ್ಟೇ ಅಲ್ಲ, ಇಂದು ದೇಶದ ಲಕ್ಷಾಂತರ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ತಲೆಯ ಮೇಲಿದ್ದ ನೀರು ಓರುವ ಹೊರೆ ಕಡಿಮೆಯಾಗಿದೆ. ಸರಿ, ನಮ್ಮ ಗ್ರಾಮದಲ್ಲಿ ನಲ್ಲಿ ಮೂಲಕ ನೀರು ಬಂದ ನಂತರ ಇನ್ನೇನು ಬದಲಾವಣೆಗಳು ಸಂಭವಿಸಿವೆ?
0: ಮೊದಲು ಸ್ವಲ್ಪ ನೀರು ಕುಡಿಯಲು ಬಿಡಿ, ನಂತರ ಹೇಳುತ್ತೇನೆ. ನೋಡು ಸ್ವಚಿಕ, ನಮ್ಮ ಗ್ರಾಮಕ್ಕೆ ಬಂದಿರುವುದು ಕೇವಲ ನೀರಲ್ಲ, ಗ್ರಾಮದ ಜನರು ಈ ಯೋಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಮೂಲಕ ಜನರ ಒಗ್ಗೂಡಿ ಇದರ ನಿರ್ವಹಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮುಂದೆ ಬಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿದ್ದಾರೆ.
1: ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯೇ, ಅದು ಏನು? ದಯವಿಟ್ಟು ಸರಿಯಾಗಿ ವಿವರಿಸಿ.
0: ಬಾ, ಅದನ್ನು ವಿವರಿಸುತ್ತೇನೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂದರೆ ಜಲ ಸಮಿತಿಯ ಮುಖ್ಯ ಕಾರ್ಯವೆಂದರೆ ಗ್ರಾಮದಲ್ಲಿನ ನೀರು ಸರಬರಾಜು ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡಿಕೊಳ್ಳುವುದು. ನಳ ಜಲ ಮಿತ್ರ ಅಥವಾ ನಿರ್ವಾಹಕರ ಸಹಾಯದಿಂದ ಮೋಟಾರ್, ಪೈಪ್ಲೈನ್ಗಳು ಮತ್ತು ನೀರಿನ ತೊಟ್ಟಿಯ ನಿರ್ವಹಣೆ ಮಾಡಲಾಗುತ್ತದೆ. ನೀರು ಸೋರಿಕೆಯಾಗುತ್ತಿದ್ದರೆ ಅದನ್ನು ಸರಿಪಡಿಸಲಾಗುತ್ತದೆ. ನಿಯಮಿತವಾಗಿ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ನೀರಿನ ಬಳಕೆಗೆ ಸಂಬಂಧಿಸಿದ ಶುಲ್ಕಗಳ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ.
1: ಅಯ್ಯೋ, ಹಾಗಾದ್ರೆ ಗ್ರಾಮಸ್ಥರೇ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಬೇಕೇ?
0: ಇಲ್ಲ ಇಲ್ಲ, ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಿರ್ವಹಿಸಲು ಪಂಚಾಯಿತಿಯು ಅವರಿಗೆ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಕೆಲವು ಕಾರ್ಯಗಳನ್ನು ಕೈಗೊಳ್ಳಲು ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರ ಸಹಾಯವನ್ನು ಪಡೆಯಬಹುದು.
1: ಅರ್ಥವಾಯ್ತು. ಹಾಗಾದ್ರೆ ಪಂಚಾಯಿತಿ ಮಟ್ಟದಲ್ಲಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಪ್ರತಿನಿಧಿಗಳ ಜವಾಬ್ದಾರಿಗಳೇನು?
0: ಪಂಚಾಯಿತಿ ಮಟ್ಟದಲ್ಲಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಪ್ರತಿನಿಧಿಗಳು ಜಲ ಸಮಿತಿಯೊಂದಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತದೆ. ನೀರು ಸರಬರಾಜು ಯೋಜನೆಯ ಸರಿಯಾದ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಇದರಿಂದ ಜನರ ವಿಶ್ವಾಸವು ಉಳಿಯುತ್ತದೆ.
1: ಓ ಅದ್ಭುತ. ಈಗ ಸಮುದಾಯದ ಪಾತ್ರದ ಬಗ್ಗೆಯೂ ತಿಳಿಸಿ ಶ್ರೀಮಾನ್ ಸುಜಲ್ ಕುಮಾರ್.
0: ಸ್ವಚ್ಛಿಕ, ಈ ವ್ಯವಸ್ಥೆಯಲ್ಲಿ ಸಮುದಾಯವೇ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಅವರ ಸಹಕಾರವಿಲ್ಲದೆ ಯಾವುದೇ ಯೋಜನೆಯನ್ನು ದೀರ್ಘಕಾಲ ಸಮರ್ಪಕವಾಗಿ ನಿರ್ವಹಿಸುವುದು ಮತ್ತು ಸುಸ್ಥಿರಗೊಳಿಸುವುದು ಬಹಳ ಕಷ್ಟ. ಈ ಯೋಜನೆಯಲ್ಲಿ ಸಮುದಾಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಗಳು ಇಂತಿವೆ. ಜಲ ಸಮಿತಿ ಮತ್ತು ಪಂಚಾಯಿತಿಯೊಂದಿಗೆ ಒಗ್ಗೂಡಿ ಕಾರ್ಯನಿರ್ವಹಿಸುವುದು, ನೀರು ಸರಬರಾಜು ಸೇವಾ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವುದು, ನೀರನ್ನು ವ್ಯರ್ಥ ಮಾಡದಿರುವುದು, ನೀರಿನ ಮೂಲಗಳನ್ನು ಸಂರಕ್ಷಿಸುವುದು ಮತ್ತು ನೀರಿನ ಮರುಪೂರಣ ಅಂದರೆ ರೀಚಾರ್ಜ್ ಕಾರ್ಯಗಳಿಗೆ ಸಹಕರಿಸುವುದು, ಸಮಸ್ಯೆಗಳನ್ನು ಮುಚ್ಚಿಡದೆ ತಕ್ಷಣವೇ ಸಂಬಂಧಪಟ್ಟವರಿಗೆ ತಿಳಿಸುವುದು ಮತ್ತು ಸರ್ಕಾರದೊಂದಿಗೆ ಒಗ್ಗೂಡಿ ಪರಿಹಾರ ಕಂಡುಕೊಳ್ಳುವುದು.
1: ಪ್ರತಿಯೊಬ್ಬ ವ್ಯಕ್ತಿಯು ಈ ಯೋಜನೆ ನನ್ನದು ಎಂದು ಭಾವಿಸಿದಾಗ ಮಾತ್ರ ಒಂದು ಯೋಜನೆಯು ನಿಜವಾದ ಅರ್ಥದಲ್ಲಿ ಸುಸ್ಥಿರವಾಗಿರುತ್ತದೆ.
0: ಅದಕ್ಕಾಗಿಯೇ ಈಗ ನೀರು ಸರಬರಾಜು, ನೀರಿನ ಗುಣಮಟ್ಟ ಮತ್ತು ನಿರ್ವಹಣೆಯಂತಹ ಯೋಜನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡುವುದಕ್ಕೂ ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿಯೊಬ್ಬರಿಗೂ ಅಗತ್ಯ ಮಾಹಿತಿಯ ಆಧಾರದ ಮೇಲೆ ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಬಹುದು.
1: ಅದು ಬಹಳ ಒಳ್ಳೆಯ ವಿಚಾರ. ಆದರೆ ಈ ಯೋಜನೆಯಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದಲ್ಲವೇ? ಅವುಗಳನ್ನು ಹೇಗೆ ಪರಿಹರಿಸಲಾಗುತ್ತದೆ?
0: ಅಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ಅಧ್ಯಕ್ಷರಿಗೆ ಅಥವಾ ಜಲ ಸಮಿತಿಯ ಸದಸ್ಯರಿಗೆ ಮಾಹಿತಿ ನೀಡಬಹುದು. ವ್ಯವಸ್ಥೆಯನ್ನು ನಿರ್ವಹಿಸಲು ನಳ ಜಲ ಮಿತ್ರ ಎಂಬ ನಿರ್ವಾಹಕರು ಇರುತ್ತಾರೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರೇ ಪರಿಹರಿಸಬಹುದು. ದೊಡ್ಡ ಸಮಸ್ಯೆಗಳಿದ್ದಲ್ಲಿ ಜಿಲ್ಲಾ ಮಟ್ಟದಲ್ಲಿರುವ DTU ಅನ್ನು ಸಂಪರ್ಕಿಸಿ ಅಗತ್ಯ ಸಹಾಯ ಪಡೆಯಬಹುದು.
1: ಇದು ಬಹಳ ಉತ್ತಮ ವ್ಯವಸ್ಥೆಯಾಗಿದೆ.
0: ಹಾಗಾದರೆ ಈ ಮಿಷನ್ ಇದುವರೆಗೆ ಎಷ್ಟು ಪ್ರಗತಿ ಸಾಧಿಸಿದೆ ಮತ್ತು JJM 2.0 ಅಲ್ಲಿ ವಿಶೇಷವಾದ ಅಂಶಗಳೇನು? ಇದರ ಕುರಿತು ಜಲ್ಜೀವನ್ ಮಿಷನ್ನ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ನಮಗೆ ತಿಳಿಸುತ್ತಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಕೇಳೋಣ.
2: नमस्कार साथियों, मैं कमल किशोर सोन, अपर सचिव एवं मिशन निदेशक राष्ट्रीय जल जीवन मिशन. रेडियो कार्यक्रम स्वच्छ सुजल गांव की कहानी रेडियो की जुबानी के माध्यम से आप सभी से जुड़कर मुझे बहुत खुशी हो रही है. क्योंकि आज का यह एपिसोड जल जीवन मिशन पर केंद्रित है, इसलिए मैं इस कार्यक्रम के माध्यम से इसकी कुछ महत्वपूर्ण बातें आप सभी के साथ साझा करना चाहता हूं. साथियों, जल जीवन मिशन का मुख्य उद्देश्य यही रहा है कि भारत के हर ग्रामीण क्षेत्र में हर घर तक और गांव के आंगनवाड़ी व स्कूल जैसे संस्थानों तक पाइपलाइन के माध्यम से नल से साफ और सुरक्षित पीने का पानी पहुंचे. पिछले कुछ वर्षों में हम इस दिशा में तेजी से आगे बढ़े हैं. आज मिशन उस चरण में पहुंच चुका है जहां कई गांवों और पंचायतों में योजनाएं पूरी हो चुकी हैं और अब उनका संचालन और रख रखाव सबसे महत्वपूर्ण विषय बन गया है. इसी क्रम में मैं आप सभी को यह भी बताना चाहूंगा कि जल जीवन मिशन का दूसरा चरण लागू हो चुका है, जिसके अंतर्गत मिशन को 2028 तक बढ़ाया गया है. इस नए चरण में जल जीवन मिशन अब नए सुधारों के साथ संचालित हो रहा है. अब हमारा ध्यान सिर्फ हर घर तक नल से जल पहुंचाने तक ही सीमित नहीं है, बल्कि यह सुनिश्चित करना है कि यह सेवा नियमित, सुरक्षित और लंबे समय तक सतत रूप से बनी रहे। इसके लिए गांव के लोगों की भूमिका को और मजबूत किया जा रहा है। जल सेवा आकलन के माध्यम से गांव के लोग खुद अपनी योजना की समीक्षा करते हैं एवं पानी की उपलब्धता, गुणवत्ता और सेवा की स्थिति को समझते हैं। इसके बाद जिला स्तर की तकनीकी टीम यानी DTU डिस्ट्रिक्ट टेक्निकल यूनिट की मदद से सेवा में सुधार की योजना तैयार करती है। DTU पंचायतों को रख रखाव एवं मरम्मत के कार्यों में भी मदद करता है। साथ ही जल जीवन मिशन के तहत जन भागीदारी को बढ़ावा देने हेतु संवाद कार्यक्रम के माध्यम से दो स्तरों पर सीख और अनुभव साझा किए जा रहे हैं। सुजल ग्राम पेयजल संवाद में ग्राम और ग्राम पंचायत अपनी अच्छी पहल और उपलब्धियां राष्ट्रीय स्तर तक साझा करते हैं, जिससे उन्हें पहचान मिलती है, उनके कार्यों को सराहा जाता है और देश के दूसरे गांव भी उनसे सीखते हैं। वहीं DC और DM पेयजल संवाद एक ऐसा मंच है जहां जिला प्रशासन अपने जिले के सफल उदाहरण और अनुभव साझा करता है, जिससे पेयजल से जुड़े प्रभावी समाधान और श्रेष्ठ कार्य पूरे जिले के साथ साथ अन्य क्षेत्रों तक भी पहुँचते हैं। वहीं DC DM पेयजल संवाद में जिला प्रशासन अपने जिले के सफल उदाहरण और अनुभव साझा करते हैं, जिससे पेयजल जरूरी समाधान और बेहतर कार्यों को पूरे जिले और अन्य स्थानों तक पहुंचाते हैं। दोस्तों, जल जीवन मिशन केवल पाइप और टंकी लगाने की योजना नहीं है, बल्कि यह जन भागीदारी पर आधारित एक जन आंदोलन है। जब गांव खुद अपनी जल व्यवस्था को समझकर संभालता है, तभी यह लंबे समय तक टिकाऊ रहती है। इसलिए जल स्रोतों की सुरक्षा, गुणवत्ता बनाए रखना और समुदाय की भागीदारी इस मिशन के प्रमुख आधार हैं, ताकि पानी आने वाली पीढ़ियों तक सुरक्षित बना रहे।
1: विभाग 2 दूषिका प्रवेश।
0: स्वच्छिका मिशन निर्देशकरादा श्री कमल किशोर सोन

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಒಂದಾದ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಆದರೆ ಕರ್ನಾಟಕದ ಇತಿಹಾಸ ನಿರ್ದಿಷ್ಟವಾಗಿ ಆರಂಭವಾಗುವುದು ಮೌರ್ಯರ ಆಳ್ವಿಕೆಯೊಂದಿಗೆ ಎಂಬುದು ನಮಗೆ ಸಿಕ್ಕಿರುವ ಕರ್ನಾಟಕದ ಹಲವು ಶಾಸನಗಳಿಂದ ಖಚಿತವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿಯಾದ ಅಶೋಕನು ಕರ್ನಾಟಕದ ಬಹುಭಾಗವನ್ನು ಆಳಿದ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ, ಸನ್ನತಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಶಾಸನಗಳಿಂದ ತಿಳಿದು ಬರುತ್ತದೆ. ಇದರಿಂದ ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದು ತಿಳಿದು ಬರುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಈ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ. ಪ್ರಶಾಪು 325 ಸುಮಾರಿಗೆ ವಾಯುವ ಭಾರತದಲ್ಲಿ ತಳೆದೋರಿದ ವಿಪ್ಲವಕ್ಕೆ ನಾಯಕನಾಗಿದ್ದ. ಮಗಧದಲ್ಲಿ ನಂತರ ಆಡಳಿತವನ್ನು ಕಿತ್ತೊಗೆಯಲು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ಸಹಾಯ ಸಹಕಾರ ಪಡೆಯುವ ಈತನ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಕಾರಣಾಂತರಗಳಿಂದ ನಂದರ ಮೇಲೆ ಕುಪಿತನಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸಂಕಲ್ಪ ಮಾಡಿದ. ತಕ್ಷಶಿಲೆಯ ವಿಷ್ಣು ಶರ್ಮ ಅಥವಾ ಕೌಟಿಲ್ಯ ಚಂದ್ರಗುಪ್ತನಿಗೆ ನೆರವಾದ. ಪ್ರಶಾಪು 327 ಚಂದ್ರಗುಪ್ತ ಮಗಧ ಸಿಂಹಾಸನವೇರಿದ. ಕೌಟಿಲ್ಯ ಆತನ ಪ್ರಧಾನಿಯಾದ. ಪರ್ವತನೆಂಬ ಅರಸ ಇವರಿಗೆ ಸೇನಾ ಸಹಾಯ ನೀಡಿದನೆಂದು ವಿಶಾಖದತ್ತ ಮುದ್ರಾ ರಾಕ್ಷಸ ತಿಳಿಸುತ್ತದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ದೊರೆ, ಮೌರ್ಯ ಸಂತತಿಯ ಮೂಲ ಪುರುಷ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ನೆರೆಯ ಪ್ರದೇಶಗಳನ್ನು ಗೆದ್ದು ಸೇರಿಸಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇವನ ಕಾಲದಿಂದ ಭಾರತದ ಇತಿಹಾಸವನ್ನು ಕ್ರಮಬದ್ಧವಾಗಿ ಅರಿಯುವುದು ಸಾಧ್ಯ. ಚಂದ್ರಗುಪ್ತನ ಇತಿಹಾಸ ಭಾರತದ ರಾಜನೈತಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಐಕ್ಯದ ಕಥೆಯಾಗಿದೆ. ಭಾರತವನ್ನು ಮ್ಯಾಸಿಡೋನಿಯಾರಿಂದ ಮುಕ್ತಗೊಳಿಸಿ ಅದರ ಬಹುಭಾಗವನ್ನು ರಾಜಕೀಯವಾಗಿ ಒಂದು ಆಡಳಿತಕ್ಕೆ ಒಳಪಡಿಸಿದ ಚಂದ್ರಗುಪ್ತನ ಸಾಧನೆ ಬಹಳ ದೊಡ್ಡದು. ಅವನಿಗೆ ಸಿಂಹಾಸನ ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ಅವನ ಜನನ ಬಾಲ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ದೊರಕುವುದಿಲ್ಲ. ಅವನು ಬಡ ಸಂಸಾರದಲ್ಲಿ ಹುಟ್ಟಿದವನೆಂದು ಗ್ರೀಕ್ ಲೇಖಕ ಜಸ್ಟನ್ ಹೇಳುತ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಆತನ ತಾಯಿ ಅಲ್ಲಿಯ ಮುಖಂಡನೊಬ್ಬ ಮಗಳು ಮಯೂರ ಪೋಷಕರಿಂದ ಆ ಹಳ್ಳಿ ಕೂಡಿತ್ತು. ಅವನ ಜೀವನದ ಹೆಚ್ಚು ವಿವರಗಳು ಬ್ರಾಹ್ಮಣ ಮತ್ತು ಬೌದ್ಧ ಬರಹಗಳಿಂದ ತಿಳಿದು ಬರುತ್ತದೆ. ಪುರಾಣಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಕೌಟಿಲ್ಯನೆಂಬ ಬ್ರಾಹ್ಮಣ ನಂದರನ್ನು ಸಿಂಹಾಸನದಿಂದ ಉರುಳಿಸಿ ಚಂದ್ರಗುಪ್ತನನ್ನು ಅದರ ಮೇಲೆ ಕುಳ್ಳಿರಿಸಿದನೆಂದು ಅವು ಹೇಳುತ್ತವೆ. ಮುರಾ ಎಂಬ ಪುಲ್ಲಿಂಗ ನಾಮದಿಂದ ಮೌರ್ಯ ಆಗುವುದು ಸಾಧ್ಯ. ಬೌದ್ಧ ಬರಹೆಗಳ ಪ್ರಕಾರ ಚಂದ್ರಗುಪ್ತ ಕ್ಷತ್ರಿಯ, ಮೌರ್ಯ ವಂಶದವ. ಈ ಹೆಸರಿನ ವಂಶವೊಂದು ಬುದ್ಧನ ಕಾಲದಲ್ಲೂ ಇದ್ದದ್ದು ಖಚಿತ. ಚಂದ್ರಗುಪ್ತ ಈ ವಂಶದವನೆಂಬುದು ನಿಜವಿರಬಹುದೆಂದು ಕಾಣುತ್ತದೆ. ಚಂದ್ರಗುಪ್ತನ ತಂದೆ ಪಿಪ್ಪಲಿ ವನದ ರಾಜನಾಗಿದ್ದಾಗ ಯುದ್ಧವೊಂದರಲ್ಲಿ ಮರಣ ಹೊಂದಿದ. ಚಂದ್ರಗುಪ್ತನ ತಾಯಿ ದೂರದ ಪುಷ್ಪಪುರ ಅಥವಾ ಕುಸುಮಪುರ ಅಥವಾ ಪಾಟಲಿಪುತ್ರಕ್ಕೆ ಬಂದು ಆಶ್ರಯ ಪಡೆದಳು. ಚಂದ್ರಗುಪ್ತ ಹುಟ್ಟಿದ್ದು ಅಲ್ಲಿಯೇ. ಅಲ್ಲಿಗರ ನಡುವೆ ಬೆಳೆಯುತ್ತಿದ್ದ ಉಡುಗಣಿಯಿಂದ ಚಾಣಕ್ಯ ಆಕರ್ಷಿತನಾಗಿ ಅವನನ್ನು ತನ್ನ ಸ್ಥಳವಾದ ತಕ್ಷಶಿಲೆಗೆ ಕರೆದೊಯ್ದು ಸಕಲ ಕಲೆ ಶಾಸ್ತ್ರಗಳಲ್ಲಿ ಅವನನ್ನು ಪಾರಂಗತನನ್ನಾಗಿ ಮಾಡಿದ. ವಿದೇಶಿಯರ ಆಕ್ರಮಣದಿಂದ ದೇಶವನ್ನು ವಿಮೋಚನೆಗೊಳಿಸುವುದು ಚಾಣಕ್ಯನಿಗೆ ಅವಮಾನ ಮಾಡಿದ್ದ ನಂದ ದೊರೆಯ ದುರಾಡಳಿತದಿಂದ ಅದನ್ನು ಪಾರು ಮಾಡುವುದು ಅವನಿಗೆ ವಹಿಸಲಾಗದ ಕರ್ತವ್ಯ. ಚಾಣಕ್ಯನ ನೆರವಿನಿಂದ ಇವು ಈ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದ. ಚಂದ್ರಗುಪ್ತ ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನನ್ನು ಸಂಧಿಸಿದ್ದನೆಂಬುದಾಗಿ ಕೆಲವು ಅಭಿಜಾತ ಕೃತಿಗಳು ಹೇಳುತ್ತವೆ. ಅವನಿಗೆ ಕೋಪ ಬರುವಂತೆ ಚಂದ್ರಗುಪ್ತ ವರ್ತಿಸಿದನೆಂದು, ಇವನನ್ನು ಕೊಳ್ಳಬೇಕೆಂದು ಅಲೆಕ್ಸಾಂಡರ್ ಆಜ್ಞೆ ನೀಡಿದನೆಂದು, ಚಂದ್ರಗುಪ್ತ ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂದು ಹೇಳಲಾಗಿದೆ.
ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ರಕ್ತ ಚೆಲ್ಲಿದ ಪಂಜಾಬಿನ ಜನಪದಗಳ ಯುದ್ಧ ಶಕ್ತಿಗಳನ್ನು ಅವು ಸೂಕ್ತ ಸಂಘಟನೆ ಮತ್ತು ನಾಯಕತ್ವ ಇಲ್ಲದಿದ್ದರಿಂದ ಕುಸಿತು ಬಿದ್ದದ್ದನ್ನು ಚಂದ್ರಗುಪ್ತ ಅರಿತುಕೊಂಡಿದ್ದಿರಬೇಕು. ಇದು ಆತನ ಆನಂತರದ ಮಹತ್ ಕಾರ್ಯಕ್ಕೆ ಬುನಾದಿಯಾಗಿದ್ದಿರಬಹುದು. ತಾನು ಸಂಗ್ರಹಿಸಿದ ಸೈನ್ಯದ ನೆರವಿನಿಂದ ಮೊದಲು ಸಿಂಹಾಸನವೇರಿ ಆನಂತರ ಅಲೆಕ್ಸಾಂಡರ್ನ ಪ್ರಾಂತಾಧಿಕಾರಿಗಳೊಡನೆ ಹೋರಾಡಿ ಅವರನ್ನು ಸೋಲಿಸಿ ಹಲವರನ್ನು ಕೊಂದು ದೇಶವನ್ನು ವಿಮೋಚನಾಗೊಳಿಸಿದನೆಂದು ಜಸ್ಟಿನ್ ಹೇಳಿದ್ದಾನೆ. ಅವನು ಹೆಸರಿಸಿರುವ ಸಂದ್ರಕೋಟಸ್ ಎಂಬುವವನು ಚಂದ್ರಗುಪ್ತನೇ ಇರಬೇಕು. ಇದುವರೆಗೆ ಲಭ್ಯವಿರುವ ಎಲ್ಲಾ ಪುರಾವೆಗಳಿಂದ ಚಂದ್ರಗುಪ್ತ ಪ್ರಾಶಾಪು 324 ಸಿಂಹಾಸವನ್ನೇರಿರಬಹುದೆಂದು ತಾತ್ಕಾಲಿಕವಾಗಿ ನಿರ್ಧರಿಸಬಹುದಾಗಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ಮೇಲೆ ಒಡೆತನ ಸ್ಥಾಪಿಸಿದ ಮೇಲೆ ದೊರೆ ನಂದನ ದುರಾಡಳಿತವನ್ನು ಕೊನೆಗೊಳಿಸುವ ಕಾರ್ಯದಲ್ಲಿ ಚಂದ್ರಗುಪ್ತ ಉದ್ಯುಕ್ತನಾದನೆಂದು ಹೇಳಲಾಗಿದೆ. ಆದರೆ ಚಂದ್ರಗುಪ್ತ ಮಗಧ ರಾಜ್ಯವನ್ನು ಗೆದ್ದ ಬಗ್ಗೆ ಖಚಿತವಾದ ವಿವರಗಳು ಲಭ್ಯವಿಲ್ಲ. ಚಂದ್ರಗುಪ್ತ ಗಡಿ ಪ್ರದೇಶಗಳಿಂದ ಆರಂಭಿಸಿ ಆದಿಯಲ್ಲಿ ಹಲವು ರಾಷ್ಟ್ರಗಳನ್ನು ಜನಪದಗಳನ್ನು ಜಯಿಸಿದನೆಂದು ಆದರೆ ತಾನು

ಬಯಸಿದ ಪ್ರದೇಶಗಳ ತುದಿ ಭಾಗಗಳ ರಕ್ಷಣೆಗೆ ಸೈನ್ಯ ನೇಮಿಸಿಲ್ಲವಾದ್ದರಿಂದ ಅವು ಆಕ್ರಮಣಕ್ಕೊಳಗಾದುವೆಂದು ಬೌದ್ಧ ಸಂಪ್ರದಾಯದ ಬರವಣಿಗೆಗಳು ಹೇಳುತ್ತವೆ. ಕೊನೆಗೆ ಅವನು ಪಾಟಲಿಪುತ್ರವನ್ನು ಆಕ್ರಮಿಸಿ ದುರಾಡಳಿತದಿಂದ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದ ಧನನಂದನನ್ನು ಕೊಂದನೆಂದು ತಿಳಿಸುತ್ತವೆ. ಚಾಣಕ್ಯನೇ ಈ ಮಹಾಸಾಧನೆಯ ಕರ್ತೃವೆಂಬುದು ಬ್ರಾಹ್ಮಣ ಕೃತಿಗಳ ನಂಬಿಕೆ. ಚಂದ್ರಗುಪ್ತನ ಸಮರ ಚಾತುರ್ಯಕ್ಕೆ ಚಾಣಕ್ಯನ ರಾಜತಂತ್ರ ಸೇರಿಕೊಂಡಿತೆಂದು ಬಹುಶಃ ಹೇಳಬಹುದು. ಪಾಟಲಿಪುತ್ರದಲ್ಲಿ ಮೌರ್ಯರ ಆಳ್ವಿಕೆ ಆರಂಭವಾಯಿತು. ಕೌಟಿಲ್ಯನನ್ನು ಚಂದ್ರಗುಪ್ತ ತನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ನಂತರ ಸೈನ್ಯವನ್ನೆಲ್ಲ ಪಡೆದು ವಾಯುವ್ಯ ಸೈನ್ಯವನ್ನು ಅದಕ್ಕೆ ಸೇರಿಸಿ ಅದು ದಕ್ಷತೆಯಿಂದ ಕೂಡಿರುವಂತೆ ಮಾಡಿದ. ಈ ಸೈನ್ಯದ ಸಹಾಯದಿಂದ ಕೆಲವೇ ವರ್ಷಗಳಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಿಸಿದ. ಅವನ ವಿಜಯಗಳಿಗೆ ಮುಖ್ಯವಾಗಿ ಅವನ ಪ್ರತಿಭೆಯೇ ಕಾರಣವಾಗಿತ್ತು. ಅವನು ಸ್ಥಾಪಿಸಿದ ಸಾಮ್ರಾಜ್ಯ ಇಂದಿನ ರಾಜ್ಯಗಳಿಗಿಂತ ವಿಸ್ತಾರವಾಗಿತ್ತು. ರಾಜ್ಯ ವಿಸ್ತರಣಾ ಕಾರ್ಯ ಮುಗಿದ ಮೇಲೆ ಸಂಘಟನೆಯ ಕೆಲ ಆರಂಭವಾಯಿತು. ಕೌಟಿಲ್ಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಅದರಲ್ಲಿ ಅಧಿಕಾರವೆಲ್ಲ ರಾಜನಲ್ಲಿಯೇ ಕೇಂದ್ರೀಕೃತವಾಗಿತ್ತು. ಭಾರತ ಇಂದಿನಂತೆ ಅಂತರ್ಯುದ್ಧಗಳಿಗೆ ಒಳಗಾದ ಸಣ್ಣ ಸಣ್ಣ ರಾಜ್ಯಗಳಿಂದ ಕೂಡಿರಲಿಲ್ಲ. ಅದರ ಬದಲು ಏಕತೆಯಿಂದ ಕೂಡಿದ ದಕ್ಷ ರಾಜ್ಯವಾಗಿದ್ದು ಪರಕೀಯರ ದಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿತ್ತು. ಅಲೆಕ್ಸಾಂಡರ್ ಮರಣ ನಂತರ ಅವನ ದಳಪತಿಗಳಲ್ಲಿ ಒಬ್ಬನಾದ ಸೆಲ್ಯೂಕಸ್ ತನ್ನ ವೈರಿಗಳ ಮೇಲೆ ಜಯಗಳಿಸಿ ಅಲೆಕ್ಸಾಂಡರ್ನ ಸಾಮ್ರಾಜ್ಯದ ಪೂರ್ವ ಭಾಗಗಳಲ್ಲಿ ಅಲವನ್ನು ಗೆದ್ದು ಪ್ರಬಲನಾಗಿ ಅಲೆಕ್ಸಾಂಡರ್ ಭಾರತದಲ್ಲಿ ಆಕ್ರಮಿಸಿಕೊಂಡಿದ್ದು ಕೈತಪ್ಪಿ ಹೋಗಿದ್ದ ಪ್ರದೇಶಗಳನ್ನು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ರಾಶಾಪು 305 ಭಾರತದ ಮೇಲೆ ದಾಳಿ ಮಾಡಿದ. ಸೆಲ್ಯೂಕಸ್ನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಂದ್ರಗುಪ್ತ ಸೆಲ್ಯೂಕಸ್ನನ್ನು ಪೂರ್ಣವಾಗಿ ಸೋಲಿಸಿದ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ಏರಿಯಾ, ಅರಾಕೋಸಿಯ, ಪರೋಪನಿ ಸಿಡಿ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಒಪ್ಪಿಸಬೇಕಾಯಿತು. ಈಗಿನ ಹೆರಾತ್, ಕಾಂದಹರ್ ಮತ್ತು ಕಾಬುಲ್ಗಳು ಅವುಗಳ ರಾಜಧಾನಿಗಳಾಗಿದ್ದುವು. ಬಲೂಚಿಸ್ತಾನ ಕೆಲವು ಭಾಗಗಳು ಚಂದ್ರಗುಪ್ತನ ವಶವಾಗಿದ್ದಿರಬೇಕು. ಪ್ರತಿಯಾಗಿ ಚಂದ್ರಗುಪ್ತ ಅವನಿಗೆ 500 ಯುದ್ಧದ ಹಾನಿಗಳನ್ನು ಕೊಟ್ಟ. ಅವರಿಬ್ಬರ ನಡುವೆ ವಿವಾಹ ಬಾಂಧವ್ಯ ಬೆಳೆಯಿತು. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತ ಮದುವೆಯಾದನೆಂದು ಭಾವಿಸಲಾಗಿದೆ. ಇವರಿಬ್ಬರ ಸಖ್ಯದ ಗುರುತಿಗಾಗಿ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಾಸ್ಥಾನಿಸ್ ಪಾಟಲಿಪುತ್ರದಲ್ಲಿ ಬಹಳ ಕಾಲ ಇದ್ದ. ಭಾರತದ ಬಗ್ಗೆ ಪುಸ್ತಕವೊಂದನ್ನು ಬರೆದ. ಅದರ ಹಲವು ಭಾಗಗಳು ಇತರ ಲೇಖಕರಿಂದ ದೀರ್ಘವಾಗಿ ಉದ್ಧೃತವಾಗಿವೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತೆಂಬುದು ನಿಸ್ಸಂದೇಹ. 600,000 ಜನರಿಂದ ಕೂಡಿದ ಇವನ ಸೇನೆ ಇಡೀ ಭಾರತವನ್ನು ಗೆದ್ದಿತೆಂದು ಪ್ಲೂಟಾರ್ಕ್ ಹೇಳಿದ್ದಾನೆ. ಇವನ ಸಾಮ್ರಾಜ್ಯದ ವಿಸ್ತಾರವೆಷ್ಟಿತ್ತೆಂಬುದು ಪರೋಕ್ಷವಾದ ಮಾಹಿತಿಗಳಿಂದ ಗೊತ್ತಾಗುತ್ತದೆ. ಇವನ ಮೊಮ್ಮಗನಾದ ಅಶೋಕ ಕಲಿಂಗವೊಂದನ್ನು ಬಿಟ್ಟು ಬೇರೆ ಯಾವ ಪ್ರದೇಶವನ್ನು ಗೆದ್ದಂತೆ ಕಾಣುವುದಿಲ್ಲ. ಬಿಂದುಸಾರ ಯಾವುದೇ ನೆಲವನ್ನು ಗೆದ್ದ ಬಗ್ಗೆ ಉಲ್ಲೇಖಗಳಿಲ್ಲ. ಅಶೋಕ ಬಹುತೇಕ ಚಂದ್ರಗುಪ್ತ ನೆಲವನ್ನೇ ಆಳುತ್ತಿದ್ದನೆಂಬುದು ಸ್ಪಷ್ಟ. ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ವಾಯುವ್ಯದಲ್ಲಿ ಪರ್ಷಿಯದ ಎಲ್ಲೆಯವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ವಂಬಮೌರ್ಯರು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಿದ್ದರೆಂದು ಕೆಲವು ತಮಿಳು ಕೃತಿಗಳಲ್ಲಿ ಹೇಳಲಾಗಿದೆ. ಇವರು ಚಂದ್ರಗುಪ್ತ ಸೇನೆಯ ಜನರೇ ಇರಬೇಕು. ತಿನ್ನವೆಲ್ಲಿ ಜಿಲ್ಲೆಯವರೆಗೂ ಇವನ ಸೇನೆ ಬಂದಿತ್ತೆಂದು ಹೇಳಲಾಗಿದೆ. 1 ರುದ್ರದಾಮನ ಜನಗಡ ಶಾಸನದ ಪ್ರಕಾರ ಸೌರಾಷ್ಟ್ರ ಚಂದ್ರಗುಪ್ತ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದನ್ನು ಪುಷ್ಯಗುಪ್ತನೆಂಬ ಪ್ರಾಂತ್ಯಾಧಿಕಾರಿ ಆಳುತ್ತಿದ್ದ. ಚಂದ್ರಗುಪ್ತ ತನ್ನ ಜೀವಮಾನದ ಉಳಿದ ಬಹುಭಾಗವನ್ನು ಜೈತ ಯಾತ್ರೆಯಲ್ಲಿ ಮತ್ತು ಸಾಮ್ರಾಜ್ಯ ಸಂಘಟನೆಯಲ್ಲಿ ಕಳೆದ. ಅವನು ಪ್ರಾಶಾಪು 300 ಆಳಿರಬೇಕು. ಆ ಬಗ್ಗೆ ವಿವರಗಳು ದೊರಕುವುದಿಲ್ಲ. ಚಂದ್ರಗುಪ್ತ ಜೈನ ಧರ್ಮವನ್ನು ಅವಲಂಬಿಸಿ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಗುರುವಾದ ಭದ್ರಬಾಹುವಿನೊಡನೆ ಶ್ರವಣ ಬೆಳಗೊಳಕ್ಕೆ ಬಂದು ಉಪವಾಸ ಮಾಡಿ ದೇಹ ತ್ಯಾಗ ಮಾಡಿದನೆಂದು ಜೈನರ ನಂಬಿಕೆ.
ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ವಿಶಾಲ ನಗರವಾಗಿತ್ತು. ಅದರ ಮಧ್ಯೆ ಸುಂದರವಾದ ಉಪವನಗಳಿಂದ ಆವೃತ್ತವಾದ ಅರಮನೆ ಇತ್ತು. ಇನ್ನು ರಾಜ್ಯಭಾರದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಚಂದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಳಲು ಸುಲಭವಾಗುವಂತೆ ಅದನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಿದ್ದ. ಪೂರ್ವ ಮತ್ತು ಮಧ್ಯಭಾಗಗಳನ್ನು ನೇರವಾಗಿ ಅವನೇ ಆಳುತ್ತಿದ್ದ. ಗ್ರಾಮ ಆಡಳಿತ ಗ್ರಾಮಸಭೆಯಿಂದ ನಡೆಯುತ್ತಿತ್ತು. ಬಹಳ ಮಟ್ಟಿಗೆ ಅಧಿಕಾರದ ವಿಕೇಂದ್ರೀಕರಣ ಜಾರಿಯಲ್ಲಿತ್ತು. ಸಚಿವರುಗಳಿಂದ ಕೂಡಿದ ಮಂತ್ರಿ ಪರಿಷತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕವಾಗಿತ್ತು. ಗೂಢಾಚಾರರ ಮೂಲಕ ದೇಶದ ಆಗುಹೋಗುಗಳನ್ನು ರಾಜ ತಿಳಿಯುತ್ತಿದ್ದ. ಮೆಗಾಸ್ಥಾನಿಸ್ ತಲೆಯ ಆಡಳಿತ, ಅದರಲ್ಲೂ ಪಾಟಲಿಪುತ್ರದ ಪೌರಾಡಳಿತದ ವಿಷಯವಾಗಿ ವಿಶೇಷ ಮಾಹಿತಿ ಕೊಟ್ಟಿದ್ದಾನೆ. ಅದರ ಆಡಳಿತ ಆಧುನಿಕ ಪೌರಸಭೆಯ ಆಡಳಿತದಂತಿತ್ತು. ನಗರ ಪಾಲಕನ ನೇತೃತ್ವದಲ್ಲಿ 5 ಸದಸ್ಯರ 6 ಸಮಿತಿಗಳಿದ್ದವು. ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನು ವಹಿಸಲಾಗಿತ್ತು. ಮೊದಲ ಸಮಿತಿ ನಗರದ ಔದ್ಯೋಗಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿತ್ತು. ಎರಡನೇ ಸಮಿತಿ ನಗರದ ವಿದೇಶಿಯರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿತ್ತು. ಜನನ ಮರಣ ದಾಖಲೆಗಳನ್ನು ಇಡುವುದು ಮೂರನೆಯದರ ಕೆಲಸ. ನಾಲ್ಕನೆಯದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನು ನೋಡಿಕೊಳ್ಳುತ್ತಿತ್ತು. ಐದನೆಯದು ಕೈಗಾರಿಕಾ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ನೋಡಿಕೊಳ್ಳುತ್ತಿತ್ತು. ಮಾರಾಟವಾದ ಸರಕುಗಳ ಬೆಲೆಯ 1/10 ಒಂದು ಭಾಗವನ್ನು ವಸೂಲು ಮಾಡುವುದು 6ನೇ ಸಮಿತಿಯ ಕಾರ್ಯಭಾರ. ಲೋಕೋಪಯೋಗಿ ಕೆಲಸಗಳು, ಮಾರುಕಟ್ಟೆ, ಬಂದರು, ದೇವಸ್ಥಾನಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಇತ್ತು. ರಕ್ಷಾಡಳಿತವು ಉತ್ತಮವಾಗಿತ್ತು. ಉತ್ತಮ ತರಬೇತಿ ಪಡೆದು ದಕ್ಷತೆಯಿಂದ ಕೂಡಿದ್ದ ಸೈನ್ಯವಿತ್ತು. ಸೈನ್ಯದಲ್ಲಿ 6,00,000 ಸೈನಿಕರು, 30,000 ಕುದುರೆಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದುವು. ರಾಜನೇ ಸೈನ್ಯದ ಮುಖ್ಯ ನಾಯಕನಾಗಿದ್ದ. ಅದರ ಆಡಳಿತ ಹತೋಟಿ 30,000 ಜನರ ಕಚೇರಿಯ ಹೊಣೆ. ಅದರಲ್ಲೂ 6 ಮಂಡಳಿಗಳಿದ್ದುವು. ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯ. ಉದ್ಯೋಗಗಳು, ಗಣಿ ಕಾಡುಗಳ ಮೇಲೆ ತೆರಿಗೆ ಮತ್ತು ಸಾಮಂತರ ರಾಜರ ಕಪ್ಪ ಕಾಣಿಕೆಗಳು ಇತರ ಆದಾಯಗಳು. ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಸಮಹರ್ಥ ಎಂಬ ಅಧಿಕಾರಿ ಇದ್ದ. ಚಂದ್ರಗುಪ್ತ ಮೌರ್ಯ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡಿದ. ಅವನ ಆಸ್ಥಾನದ ವೈಭವವನ್ನು ಅರಮನೆಯನ್ನು ಮೆಗಾಸ್ಥಾನಿಸ್ ವಿವರಿಸಿದ್ದಾನೆ. ಉದ್ಯಾನಗಳಲ್ಲಿ ನವಿಲುಗಳು, ಇದರ ಹಲವು ಪಕ್ಷಿಗಳು ಇದ್ದುವು. ಅರಮನೆಯ ತಟಾಕಗಳಲ್ಲಿ ಬಣ್ಣ ಬಣ್ಣದ ಮೀನುಗಳಿದ್ದವು. ಗ್ರೀಕ್ ಚರಿತ್ರಕಾರರು ಸಾಮಾನ್ಯ ಜನಗಳ ಜೀವನದ ವಿಚಾರವಾಗಿಯೂ ಕೆಲವು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸುಭಿಕ್ಷದಂತಿತ್ತು. ಜನರಲ್ಲಿ ನೆಮ್ಮದಿ ಇತ್ತು. ಅವರು ಕುಶಲ ಕಲೆ ಮತ್ತು ಇತರ ಉದ್ಯೋಗಗಳಲ್ಲಿ ಪರಿಶ್ರಮ ಹೊಂದಿದ್ದವರಾಗಿದ್ದರು. ಜನ ಪ್ರಾಮಾಣಿಕರಾಗಿದ್ದರು. ಕಳ್ಳತನ ಮತ್ತು ದರೋಡೆಗಳು ವಿರಳವಾಗಿದ್ದವು. ಜನತೆಯ ರಕ್ಷಣೆಗಾಗಿ ಒಂದು ಪೊಲೀಸ್ ಪಡೆ ಇತ್ತು. ದಂಡ ನೀತಿ ಕಠಿಣವಾಗಿತ್ತು. ಕೆಳಗರೆ, ಇದುವರೆಗೂ ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಒಬ್ಬರಾದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.

ಶಿಶುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: पीएम जय अब गरीबों की जय बन गई है.
1: ಇನ್ನು ಮುಂದೆ ಯಾರೂ ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 croresಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
2: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೆ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
3: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಪುದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರೆ, ಸ್ವಚ್ಛ ಸುಜಲ ಗ್ರಾಮದ ಕತೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆ ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ.
4: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಜಾಗವಾಗಿಸಲು ಇದು ನಮ್ಮ ಕರೆಯಾಗಿದೆ.
3: ಪ್ರತಿಯೊಂದು ಬೀದಿಯೂ ಸ್ವಚ್ಛವಾಗಿದ್ದು ಪ್ರತಿಯೊಬ್ಬ ಮನೆಗೆ ಟ್ಯಾಪ್ ಮೂಲಕ ನೀರು ತಲುಪಿದಾಗ ಮಾತ್ರ ನಮ್ಮ ಹಳ್ಳಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಆಗಬಹುದು.
4: ನೀವು ಸರಿಯಾಗಿ ಹೇಳಿದ್ದೀರಿ. ಸ್ವಚ್ಛತೆ ಮತ್ತು ಸ್ವಚ್ಛ ನೀರು ಎಲ್ಲರಿಗೆ ಹತ್ತಿರವಾದದ್ದು.
3: ದೇಹವು ಸ್ವಚ್ಛ ಮತ್ತು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸಿಗೆ ಬೆಳಕು ಮೂಡುತ್ತದೆ.
4: ನೀವು ಚಿಂತಿಸದಿರಿ, ಈ ಎಲ್ಲಾ ವಿಷಯಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
3: ಇದು ಯಾವ ಕಾರ್ಯಕ್ರಮ? ನಮ್ಮ ಕೇಳುಗರಿಗೆ ಇದರ ಬಗ್ಗೆ ತಿಳಿಸಿಕೊಡಿ.
4: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಧ್ವನಿಯಲ್ಲಿ.
3: ಪ್ರತಿಯೊಂದು ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರಲಿದ್ದೇವೆ. ನಾನು ಸ್ವಚಿಕಾ
4: ಮತ್ತು ನಾನು ಸುಜಲ್ ಕುಮಾರ್.
3: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಕಾರ್ಯಕ್ರಮದಲ್ಲಿ ಏನು ನಡೆಯಲಿದೆ ಅವುಗಳನ್ನ ತಿಳಿಸಿಕೊಡಿ ಸುಜಲ್ ಕುಮಾರ್.
4: ನೀವು ತಿಳಿದುಕೊಳ್ಳುತ್ತೀರಾ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೇನು ಎಂದು? ಸ್ನೇಹಿತರೆ, ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರೂ ಹೊರಗಿನ ಮಲ ಪ್ರವೃತ್ತಿಯನ್ನು ಮಾಡುವುದಿಲ್ಲ ಹಾಗೂ ಇಂತಹ ಕೆಲಸಗಳನ್ನು ಯಾರೂ ಕಾಣುವುದಿಲ್ಲ. ಇದೊಂದಿಗೆ ಹಳ್ಳಿಯ ಪ್ರತಿಯೊಂದು ಮನೆಗೆ, ಪಂಚಾಯತ್ ಕಟ್ಟಡಕ್ಕೆ ಅಥವಾ ಸರ್ಕಾರದ

0: ಕಟ್ಟಡಕ್ಕೆ ಟ್ಯಾಪ್ನಿಂದ ನೀರು ತಲುಪಬೇಕು.
1: ಹೌದು, ನಿಮಗೆ ಗೊತ್ತೇನು, ಪ್ರಧಾನ ಮಂತ್ರಿಗಳು 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಿದ್ದರು ಮತ್ತು 2019ರ ವೇಳೆಗೆ ದೇಶಾದ್ಯಂತ ಈ ದೇಶವನ್ನು ತೆರೆಯುವ ಮಾಲಿನ್ಯ ಮುಕ್ತ ಎಂದು ಘೋಷಿಸಲಾಯಿತು. ಹಾಗೆಯೇ ಜಲ್ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮವು 2019ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇದರ ಗುರಿ ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೆ ಸುರಕ್ಷಿತ ನೀರಿನ ಸರಬರಾಜು ಮಾಡುವುದು.
0: ನಿಮಗಿದು ಗೊತ್ತೇನು, ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿದಿನವೂ ಮನರಂಜನೆ ಮತ್ತು ಮಾಹಿತಿ ಹೊಂದಿರುವ ವಿಷಯಗಳನ್ನು ಪ್ರಸಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿಯೂ ನಾವು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಕುರಿತು ಹಲವಾರು ಚರ್ಚೆಗಳನ್ನು ಮತ್ತು ಮಾಹಿತಿಗಳನ್ನು ತಲುಪಿಸುವೆವು.
1: ಆದ್ದರಿಂದ ರೇಡಿಯೋನ ಎಲ್ಲಾ ಕೇಳುಗರಿಗೆ, ಅಜ್ಜಿ, ತಾತ, ಮಾವ, ಅತ್ತೆ, ನೀವು ಯಾರೇ ಆಗಿರಲಿ, ನಮ್ಮೊಂದಿಗೆ ಸೇರಿ ಮತ್ತು ನೀವು ನಮ್ಮೊಂದಿಗೆ ಸ್ವಚ್ಛತೆ ಮಹತ್ವವನ್ನ ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಸೇರಬೇಕಾಗುತ್ತದೆ.
0: ಮತ್ತು ಮನೆ ಮನೆ ಗಂಗೆ ಯೋಜನೆಯೊಂದಿಗೆ ಈಗ ಪ್ರತಿಯೊಬ್ಬ ಮನೆಗೆ ಸ್ವಚ್ಛ ನೀರು ತಲುಪುತ್ತಿದೆ.
1: ನಿಮ್ಮ ದುಡಿಮೆಯು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಯಶಸ್ವಿಯಾಗಿ ಮಾಡಿದೆ. ನೀವು ಹಳ್ಳಿಯವರು, ಪಂಚಾಯತ್ ರಾಜ್ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಅಥವಾ ಹಳ್ಳಿಯ ಪ್ರಮುಖ ವ್ಯಕ್ತಿಗಳು, ನಿಮ್ಮ ಹತ್ತಿರದ ಪ್ರಯತ್ನಗಳು ನಿಮ್ಮ ಹಳ್ಳಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಲಿವೆ.
0: ಆದರೆ ಇದು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕನಸಿನ ಆರಂಭವಷ್ಟೇ. ನಾವಿನ್ನೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ, ಇನ್ನೂ ಕೆಲಸಗಳು ಬಹುದೂರ ಕಾರ್ಯಗತಗೊಳ್ಳಬೇಕಾಗಿವೆ. ಪ್ರಾರಂಭದ ಯಶಸ್ಸಿನಿಂದ ಪ್ರೇರಿತವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು. ಏಕೆಂದರೆ ದೇಶಾದ್ಯಂತ 100 ಪಟ್ಟು ಹಳ್ಳಿಗಳನ್ನು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಗಳಾಗಿ ರೂಪಿಸಬೇಕಾಗಿದೆ.
1: ಸ್ವಚ್ಛ ಭಾರತ್ ಮಿಷನ್ ಅಡಿ ಹಳ್ಳಿಗಳು ಮುಕ್ತ ಮಾಲಿನ್ಯ ಹೊಂದಿದ ನಂತರ ದೇಶವಾಸಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದೆ. ಟ್ಯಾಪ್ ನೀರಿನ ಕಾರ್ಯಕ್ರಮಗಳು ಅನೇಕ ಮಹಿಳೆಯರಿಗೆ ತಮ್ಮ ತಲೆಯ ಮೇಲೆ ನೀರು ಒತ್ತ ಚಿತ್ತವನ್ನು ಮುಕ್ತಗೊಳಿಸಿತು. ಇಷ್ಟು ಚೆನ್ನಾಗಿರುವಾಗ ನಾವು ಇನ್ನು ಈ ಕಾರ್ಯಕ್ರಮವನ್ನು ಯಾವ ಕಾರಣಕ್ಕಾಗಿ ಅಗತ್ಯವಿದೆ ಎಂದು ನೀವು ಕೇಳುತ್ತಿದ್ದೀರಿ. ಇದರ ಅಗತ್ಯವನ್ನು ವಿವರಿಸಲು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆಯ ಅಧಿಕಾರಿಯನ್ನ ಕೇಳೋಣ.
2: ನಮಸ್ಕಾರ, ಮೇ ಸಿ ಆರ್ ಪಾಟೀಲ್, ಕೇಂದ್ರ ಮಂತ್ರಿ ಜಲಶಕ್ತಿ ಮಂತ್ರಾಲಯ. ಆಜ್ ಮೇ ಆಪ್ಸೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಜುಡ್ಕರ್ ಬಹುತ್ ಪ್ರಸನ್ನ ಹೂಂ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸಾಹಬ್ ಕಾ ಸಪ್ನ ಹೈ ಹರ್ ಘರ್ ಜಲ್ ಹರ್ ಗಾಂವ್ ಸ್ವಚ್ಛ. ಇಸ್ ಸಪ್ನೋ ಕೋ ಸಾಕಾರ್ ಕರ್ನೆ ಕೆ ಲಿಯೆ ಜಲ್ ಜೀವನ್ ಮಿಷನ್ ಔರ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಸೆ ಗಾಂವ್ ಗಾಂವ್ ಮೇ ಕ್ರಾಂತಿಕಾರಿ ಬದಲಾವ್ ಆಯಾ ಹೈ. ಆಜ್ ದೇಶ ಕೆ ಕರೋಡೋ ಗ್ರಾಮೀಣ ಪರಿವಾರೋ ಕೋ ನಲ್ ಸೆ ಜಲ್ ಮಿಲ್ ರಹಾ ಹೈ. ಮಹಿಳಾ ಹೈ ಅಬ್ ಪಾನಿ ಕೆ ಲಿಯೆ ದೂರ್ ನಹೀ ಜಾತಿ. ಬಚ್ಚೆ ಸ್ಕೂಲೋ ಮೇ ಸಾಫ್ ಪಾನಿ ಪೀತೆ ಹೈ ಔರ್ ಗಾಂವ್ ಮೇ ಭೀ ಬಿಮಾರಿಯಾ ಕಮ್ ಹೋ ರಹೀ ಹೈ. ಸ್ವಚ್ಛ ಭಾರತ್ ಮಿಷನ್ ನೆ ಖುಲೆ ಮೇ ಶೌಚ ಸೆ ಮುಕ್ತಿ ದಿಲಾಯಿ. ಶೌಚಾಲಯ ನಿರ್ಮಾಣ ಕೋ ಜನ ಆಂದೋಲನ ಬನಾಯಾ ಔರ್ ಅಬ್ ಹಮ್ ಠೋಸ್ ಎವಂ ತರಲ್ ಅಪಶಿಷ್ಟ ಪ್ರಬಂಧನ್ ಪರ್ ಜೋರ್ ದೇ ರಹೆ ಹೈ ತಾಕಿ ಗಾಂವ್ ಪೂರಿ ತರಹ ಸ್ವಚ್ಛ ಔರ್ ಸ್ವಸ್ಥ ಬನೆ. ಯಹ ಸಿರ್ಫ್ ಸರ್ಕಾರಿ ಯೋಜನಾ ನಹೀ, ಯಹ ಜನ ಆಂದೋಲನ ಬನ್ ಚುಕಾ ಹೈ. ಲೇಕಿನ್ ಯಹ ಯಾತ್ರಾ ಅಭಿ ಅಧೂರಿ ಹೈ. ಹಮೇ ಮಿಲ್ಕರ್ ಯಹ ಸುನಿಶ್ಚಿತ ಕರ್ನಾ ಹೈ ಕಿ ಹರ್ ಗಾಂವ್ ಮೇ ಜಲ್ ಸ್ರೋತ್ ಟಿಕಾವ್ ಹೋ, ಹರ್ ಘರ್ ಮೇ ಪಾನಿ ಕಿ ಗುಣವತ್ತಾ ಬನಿ ರಹೆ, ಹರ್ ಘರ್ ಮೇ ಶೌಚಾಲಯ ಕಾ ಸಹಿ ಉಪಯೋಗ ಹೋ. ಮೇ ಆಪ್ ಸಭಿ ಕೋ ಆಗ್ರಹ ಕರ್ತಾ ಹೂಂ ಕಿ ಆಯಿಯೆ ಹಮ್ ಸಬ್ ಮಿಲ್ಕರ್ ಸ್ವಚ್ಛ ಔರ್ ಸುಜಲ್ ಗಾಂವ್ ಕೆ ಇಸ್ ಸಂಕಲ್ಪ ಕೋ ಔರ್ ಮಜಬೂತ್ ಕರೆ. ಅಪ್ನೆ ದೋಸ್ತೋ ಔರ್ ಪಡೋಸಿಯೋ ಕೋ ಭೀ ಇಸ್ ಅಭಿಯಾನ್ ಸೆ ಜೋಡೆ. ರೇಡಿಯೋ ಕಾರ್ಯಕ್ರಮ ಸುನೆ, ಅಪ್ನಿ ಕಹಾನಿಯಾ ಸಾಝಾ ಕರೆ ಔರ್ ದೋಸ್ತೋ ಕೋ ಪ್ರೇರಿತ ಕರೆ. ಸ್ವಚ್ಛ ಸುಜಲ್ ಗಾಂವ್ ಪ್ರಧಾನಮಂತ್ರಿ ಜಿ ಕೆ ವಿಕಸಿತ ಭಾರತ್ ಕೆ ಅಪ್ನೆ ಸಪ್ನೆ ಕೋ ಸಾಕಾರ್ ಕರ್ನೆ ಕೆ ಲಿಯೆ ಇಸ್ ದಿಶಾ ಮೇ ಏಕ ಮಹತ್ವಪೂರ್ಣ ಕದಮ್ ಹೈ ಔರ್ 140 ಕರೋಡ್ ದೇಶವಾಸಿಯೋ ದ್ವಾರಾ ಏಕ ಸಾಥ್ ಬಡಾ ಗಯಾ ಹರ್ ಏಕ ಕದಮ್ ದೇಶ ಕೋ ಬಹುತ್ ಆಗೆ ಲೇ ಜಾಯೆಗಾ ಯೇ ಮುಜೆ ವಿಶ್ವಾಸ್ ಹೈ. ಆಪ್ ಸಬ್ಕಾ ಬಹುತ್ ಬಹುತ್ ಧನ್ಯವಾದ್. ಜೈ ಹಿಂದ್.
1: ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಕೇಂದ್ರ ಸಚಿವರಾದ ಶ್ರೀ ಸಿ ಆರ್ ಪಾಟೇಲ್ ಅವರು ನೀಡಿದ ಮಾಹಿತಿಯ ಪ್ರಕಾರ ಈ ದೇಶದ ಪ್ರತಿಯೊಂದು ಹಳ್ಳಿ ಮತ್ತು ಮನೆಯ ಬೈಲಿನಲ್ಲಿ ಮಲವಿಸರ್ಜನೆ ಮಾಡಿದ್ದಾಗ, ಒಣ ಮತ್ತು ಹಸಿ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಿದಾಗ, ಹಸುವಿನ ಸಗಣಿ ಬಳಸಿದಾಗ ಮತ್ತು ನಲ್ಲಿ ನೀರನ್ನು ಚೆನ್ನಾಗಿ ಬಳಸಿದಾಗ ಮಾತ್ರ ಸ್ವಚ್ಛತೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ.
0: ನೀವು ಹೇಳಿದ್ದು ಸರಿ. ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕಾಗಿ ನಿರ್ಮಿಸಲಾದ ರಚನೆಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಎಲ್ಲಾ ಗ್ರಾಮಸ್ಥರು ತೆಗೆದುಕೊಳ್ಳುವವರೆಗೆ ನಮ್ಮ ಗೆಲುವು ಅಪೂರ್ಣವಾಗಿರುತ್ತದೆ. ನಾವು ಒಟ್ಟಿಗೆ ಇದ್ದು ಒಟ್ಟಿಗೆ ಕೆಲಸ ಮಾಡಿದರೆ ಇದು ಸಾಧ್ಯವಾಗುತ್ತದೆ. ಪರಸ್ಪರ ಸಹಕಾರ ಮತ್ತು ವೈಯಕ್ತಿಕ ಹಿತಾಸಕ್ತಿಯನ್ನು ಮೀರಿ ಸ್ವಚ್ಛ ಮತ್ತು ಸುಜಲ ಗ್ರಾಮ ಅಭಿಯಾನದ ನಿಯಂತ್ರಣವನ್ನು ಕೈಹಿಡಿದು ನಾವು ಗೆಲ್ಲಿಸುತ್ತೇವೆ.

0: ಇದು?
1: ನಾವ್ ಹೇಳ್ತಿರೋದು ಅವಳಗ್ ಸ್ವಲ್ಪ ತೊಂದರೆ ಆಗ್ತಿದೆ, ಅದಕ್ಕೆ ಅವಳು ನಗ್ತಾ ಇದ್ದಾಳೆ.
0: ಅದು ತುಂಬಾ ಭಯಾನಕ ನಗು, ಅದು ಯಾರೆಂದು ನನಗೆ ತಿಳಿದಿಲ್ಲ, ಹೋಗಿ ಕೇಳೋಣ.
1: ಹ್ಮ್, ನೀನ್ ಯಾರು?
2: ನಾನ್ ಯಾರು? ನಾನು ಪ್ರದೂಷಿಕ, ನೀನು ನನ್ನನ್ನು ಪದೂಷಣಿಕ ಎಂದು ಕರೆಯಬಹುದು.
0: ಪ್ರದೂಷಿಕ, ಪದೂಷಿಣಿಕ,
1: ಈ ಹೆಸರು ಹೇಗ್ ಬಂದವು? ಅಂತ ಹೆಸರೇ ಇಲ್ವಲ್ಲ.
0: ಖಂಡಿತ, ಯಾರಿಗಾದ್ರೂ ಅಂತಹ ಹೆಸರಿದೆಯೇ?
1: ಅಂದ ಹಾಗೆ ನೀವು ಎಲ್ಲಿಂದ ಬಂದವರು? ನೀವ್ ಎಲ್ಲಿ ವಾಸವಿದ್ದೀರಿ? ನೀವೇನ್ ಮಾಡ್ತಿದ್ದೀರಿ? ನಿಮ್ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ.
2: ನಾನು ಯಾರೆಂದು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸಹೋದರ. ನಾನು ಎಲ್ಲಿಂದ ಬಂದಿದ್ದೇನೆ ನೀವೇ ಕಂಡುಕೊಳ್ಳುವಿರಿ. ನಾನು ಎಲ್ಲಿ ವಾಸಿಸುತ್ತಿದ್ದೇನೆ ಎಂಬುದರ ಬಗ್ಗೆ ನಾನು ಎಲ್ಲೆಡೆ ಇದ್ದೇನೆ ಎಂದು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ, ಹೊರಗೆ, ಗಾಳಿಯಲ್ಲಿ, ನೀರಿನಲ್ಲಿ, ಅಲೆಗಳಲ್ಲಿ.
1: ಓಹೋಹೋ, ನೀನೊಬ್ಬ ಮಾಯವಾದಿ ಎಂದು ತೋರುತ್ತದೆ. ಮಾನವರು ಸಹ ಈಗ ಬದುಕೋದಿಲ್ಲ.
2: ನಾನು ಮಾಲಿನ್ಯಕಾರಕಗಳು ಅಂದ್ರೆ ಮಾಲಿನ್ಯವನ್ನು ಹರಡುವವರು. ನಾನು ಭ್ರಮೆಯೂ ಅಲ್ಲ, ಭ್ರಮೆನೂ ಅಲ್ಲ, ನೆರಡು ಅಲ್ಲ. ಆದರೆ ನನ್ನ ನೆರಡು ಎಲ್ಲೆಡೆಯೇ ಇದೆ. ನಾನು ಕಸದ ರಾಶಿಗಳು, ಕೊಳಕು ಚರಂಡಿಗಳು, ಹೊರಗಡೆ ಮೋಡಗಳು, ಕೊಳಕು ನೀರು, ಹೊಗೆಯ ಮೋಡಗಳು ಮತ್ತು ಕೊಳಕು ನೀರಿನ ಹನಿಗಳಲ್ಲಿ ವಾಸಿಸುತ್ತೇನೆ. ನಾನು ಗಾಳಿ, ಮಣ್ಣು, ನೀರನ್ನು ಕಲುಷಿತಗೊಳಿಸುತ್ತೇನೆ. ರೋಗಗಳು ಹರಡುವುದೇ ನನ್ನ ಕೆಲಸ. ಅದು ನಾನು. ಹೌದು, ನಾನು ಮಾಲಿನ್ಯಕಾರಕಗಳು. ನಾನು ಸ್ವಚ್ಛ ಮಾಲಿನ್ಯವನ್ನು ಹರಡುವುದೇ? ಓಹೋ, ಇಲ್ಲ, ನೀನು ಹೋಗು, ನಿನಗೆ ಇಲ್ಲಿ ಯಾವುದೇ ಕೆಲಸವಿಲ್ಲ.
1: ನಾವು ಇಲ್ಲಿ ಶುದ್ಧ ಪರಿಸರ ಮತ್ತು ಶುದ್ಧ ನೀರಿನ ಬಗ್ಗೆ ಮಾತನಾಡುತ್ತಿದ್ದೇವೆ, ಮಾಲಿನ್ಯವನ್ನಲ್ಲ. ನಾವು ಮಾಲಿನ್ಯವನ್ನು ತೊಡೆದು ಹಾಕಬೇಕು.
2: ಮೂರ್ಖ, ಮಾಲಿನ್ಯ ಎಷ್ಟು ಕೆಟ್ಟದಾಗಿ ಹರಡಿದೆ ಎಂದರೆ ಅದನ್ನು ನಿರ್ಮೂಲನೆ ಮಾಡುವ ಬಗ್ಗೆ ಮಾತನಾಡುವುದು ಕೂಡ ಮೂರ್ಖತನ.
1: ಹಾ, ಸುಮ್ಮನಿರು, ನಾವು ಸ್ವಚ್ಛತಾ ಅಭಿಯಾನದ ರಾಯಭಾರಿಗಳು.
2: ಸಂಗ್ರಹವಾಗಿರುವ ಎಲ್ಲಾ ಕೊಳಕು ಮತ್ತು ಮಾಲಿನ್ಯವನ್ನು ನಾವು ತೊಡೆದು ಹಾಕಲಿದ್ದೇವೆ.
1: ಯಾವುದೇ ಅಡೆತಡೆಗಳು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ.
2: ನಾವು ಇದನ್ನು ನಿರ್ಧರಿಸಿದ ನಂತರ ನಿಮ್ಮಲ್ಲಿ ಒಬ್ಬರಲ್ಲ, ಸಾವಿರದ ಜನರು ಸಹ ನಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಸರಿ ಸರಿ, ತುಂಬಾ ಹೆಮ್ಮೆ. ದೊಡ್ಡ ಮಾಲಿನ್ಯದ ಬಗ್ಗೆ ಮರೆತು ಬಿಡಿ. ನೀವು ಹಳ್ಳಿಯಲ್ಲಿರುವ ಕೊಳೆಯನ್ನು ಒಂದು ಸಣ್ಣ ಕಣದಿಂದ ತೊಡೆದು ಹಾಕಲು ಸಾಧ್ಯವಿಲ್ಲ.
1: ನಿಮಗೆ ಕೆಲವು ಗಂಭೀರ ಗೊಂದಲಗಳಿವೆ ಎಂದು ತೋರುತ್ತದೆ.
0: ಮೇಡಮ್, ನಮ್ಮ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲು ಸ್ಪರ್ಧೆಯಲ್ಲಿ ತೊಡಗಿದ್ದಾರೆ. ಆದ್ರೆ ನಿಮಗೆ ಅರ್ಥವಾಗಿದೆಯೇ?
1: ಜನರು ಕೊಳೆಯ ಹಾನಿ ಮತ್ತು ಸ್ವಚ್ಛತೆಯ ಪ್ರಯೋಜನಗಳನ್ನು ಕಲಿತಿದ್ದಾರೆ.
0: ಒಂದು ಅಥವಾ ಎರಡು ಅಲ್ಲ, ನೂರಾರು ಹಳ್ಳಿಗಳಲ್ಲಿ ಸ್ವಚ್ಛತೆಯ ಧ್ವಜವು ಎತ್ತರಕ್ಕೆ ಹಾರುತ್ತಿದೆ. ಸ್ವಚ್ಛ ಗ್ರಾಮದ ಧ್ವಜವು ಕೂಡ ಎತ್ತರಕ್ಕೆ ಹಾರುತ್ತಿದೆ. ನೂರಾರು ಹಳ್ಳಿಗಳನ್ನ ಬಯಲು ಶೌಚ ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ.
2: ತುಂಬೆ ಹರಿಯುವ ಚರಂಡಿಗಳು, ಎಲ್ಲೆಡೆ ಹರಡಿರುವ ಕಸ, ಬೆಳಗ್ಗೆ ಮತ್ತು ಸಂಜೆ ತೆರೆದ ಸ್ಥಳಗಳಲ್ಲಿ ಮಲ ವಿಸರ್ಜನೆ ಮಾಡುವ ಜನರು ಮತ್ತು ಪಾನ್ ಗುಟ್ಕಾ ತಿಂದ ನಂತರ ಎಲ್ಲೆಡೆ ಉಗುಳುವ ಜನರು ಇರುವ ಗ್ರಾಮಗಳಲ್ಲಿ ನೀವು ಕೊಳೆಯನ್ನು ಹೇಗೆ ತೆಗೆದುಹಾಕುತ್ತೀರಿ? ಕೊಳಕಿನ ಸಾಮ್ರಾಜ್ಯವನ್ನು ನೀವು ಹೇಗೆ ತೆಗೆದುಹಾಕುತ್ತೀರಿ ಹೇಳಿ.
0: ಎಚ್ಚರಿಕೆಯಿಂದ ಆಲಿಸಿ. ದೇಶದ ಪ್ರತಿಯೊಂದು ಹಳ್ಳಿಯು ಸ್ವಚ್ಛ ಗ್ರಾಮವಾಗುತ್ತದೆ. ಇದು ಮಾತ್ರವಲ್ಲ, ಇದು ನಡೆಯುತ್ತಿರುವ ಪ್ರತಿಯೊಂದು ಹಳ್ಳಿಯು ಇದನ್ನು ಪ್ರಚಾರ ಮಾಡುತ್ತಿದೆ.
1: ಸ್ವಚ್ಛತೆ ಮತ್ತು ಸುಜಲ ಸಂದೇಶವು ಪ್ರತಿಯೊಂದು ಹಳ್ಳಿಯಲ್ಲೂ ಹರಡುತ್ತಿದೆ. ಶೀಘ್ರದಲ್ಲೇ ನಾವು ಮಾಲಿನ್ಯದ ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ ಎಂದು ನೀವು ನೋಡುತ್ತೀರಿ.
0: ನಾವು ಸ್ವಚ್ಛವಾಗಿರಬೇಕು, ಇದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ.
1: ಕೆಲವು ಸ್ಥಳಗಳಲ್ಲಿ ಕೊಳಕು ಬಹಳಷ್ಟು ಹರಡಿದೆ ಎಂದು ನಮಗೆ ತಿಳಿದಿದೆ. ಆದರೆ ನಾವು ಸ್ವಚ್ಛವಾಗಿರಬೇಕು ಎಂದು ನಾವು ನಿರ್ಧರಿಸಿದ್ದೇವೆ.
0: ಮತ್ತು ಇದರ ನಂತರವೂ ನೀವು ಇನ್ನೂ ಆಗಿ ಭಾವಿಸಿದರೆ ನೀವು ನಿಮ್ಮ ತಂತ್ರಗಳನ್ನು ಪ್ರಯತ್ನಿಸಬಹುದು.
1: ಪ್ರದೂಷಿಕ, ನೀವು ಬಯಸುವ ಯಾವುದೇ ಪಿತೂರಿಯನ್ನು ರೂಪಿಸಿ. ನಮ್ಮ ಹಳ್ಳಿಯ ಜನರು ನಿಮ್ಮ ತಂತ್ರಗಳಿಗೆ ಬಲಿಯಾಗುವುದಿಲ್ಲ.
2: ನಿಮ್ಮ ಜನಾಂಗವು ಎಷ್ಟು ಕಾಲ ಇರುತ್ತದೆ ಎಂದು ಕಾಲವೇ ಹೇಳುತ್ತದೆ. ಯಾರೂ ನನ್ನ ದಾಳಿಯಿಂದ ತಪ್ಪಿಸಿಕೊಂಡಿಲ್ಲ. ನೀವು ನನಗೆ ಸವಾಲು ಹಾಕಿದರೆ ನೀವು ತುಂಬಾ ತೊಂದರೆಯನ್ನು ಸಿಲುಕುತ್ತೀರಿ.
0: ನಾವು ಅನೇಕ ಹಿನ್ನಡೆಗಳನ್ನು ಎದುರಿಸುತ್ತಿದ್ದೇವೆ, ಈಗ ನಾವು ಬಿಟ್ಟು ಕೊಡುವುದಿಲ್ಲ.
1: ನಾನು ಎಷ್ಟೇ ತೊಂದರೆಗಳನ್ನು ಎದುರಿಸಿದರೂ ನಾನು ನಿಲ್ಲುವುದಿಲ್ಲ.
2: ನೀವು ಶುದ್ಧ ಮತ್ತು ಪರಿಶುದ್ಧರಾಗುವ ಕನಸು ಬಿಟ್ಟು ಬಿಡಿ. ಶುದ್ಧ ನೀರು ನಿಮ್ಮನ್ನು ಕರೆದೊಯ್ಯುತ್ತದೆ. ಓಹ್, ನೀವು ಸಾಯುತ್ತೀರಿ. ಕಸ ಮತ್ತು ಮಾಲಿನ್ಯದಿಂದ ನಾವು ನಿಮ್ಮ ಜೀವನವನ್ನು ತೆಗೆದುಕೊಳ್ಳುತ್ತೇವೆ.
1: ಈಗ ಸುಮ್ಮನಿರಿ, ನಾವು ಒಮ್ಮೆ ಯಶಸ್ವಿಯಾಗದಿದ್ದರೆ ಈ ಬಾರಿ ನೀವು ಖಂಡಿತವಾಗಿಯೂ ಸೋಲುತ್ತೀರಿ.
0: ಎಲ್ಲರೂ ಅರ್ಥ ಮಾಡಿಕೊಂಡಿರೋದ್ರಿಂದ ನಾವು ನಮ್ಮ ಹಳ್ಳಿಗಳನ್ನು ಮತ್ತು ನಮ್ಮ ಮನೆಗಳನ್ನು ಉಳಿಸಬೇಕು.
1: ಈ ಬಾರಿ ನಮ್ಮ ಸಂಕಲ್ಪ ದೃಢವಾಗಿದೆ. ಪ್ರತಿಯೊಂದು ಹಳ್ಳಿಯು ದೇಶದ ಸ್ವಚ್ಛ ಗ್ರಾಮವಾಗುತ್ತದೆ.
0: ಮತ್ತು ನೀವು ಪ್ರತಿಯೊಂದು ಹಳ್ಳಿಯ ಕಥೆಯನ್ನ ಕೇಳುತ್ತೀರಿ?
2: ನಾನು ನೋಡುತ್ತೇನೆ, ನಾನು ಖಂಡಿತವಾಗಿಯೂ ನೋಡುತ್ತೇನೆ. ನನ್ನ ಸಹೋದ್ಯೋಗಿಗಳು ಮತ್ತು ನಾನು ಹೇಳಿದಂತೆ ನಮ್ಮ ಕೆಲಸವನ್ನು ಪ್ರಾರಂಭಿಸಿದಾಗ ಅದು ಖುಷಿಯಾಗುತ್ತದೆ. ನಾವು ಕೊಳಕು ಕಸವನ್ನು ಹರಡುತ್ತೇವೆ, ದಬ್ಬಾಳಿಕೆಯನ್ನು ಸೃಷ್ಟಿಸುತ್ತೇವೆ. ನಾವು ಖಂಡಿತವಾಗಿಯೂ ನೋಡುತ್ತೇವೆ. ಅವ್ಯವಸ್ಥೆ ಉಳಿದಿರುವಾಗ ನಾನು ಹೊರಡುತ್ತೇನೆ. ಆದರೆ ನೆನಪಿರಲಿ, ನಾನು ಖಂಡಿತವಾಗಿಯೂ ಹಿಂದಿರುಗುತ್ತೇನೆ.
0: ಓ, ಪ್ರದೋಷಿಕ ಓದ್ಲು, ಸುಜನ್ ಸಹ ಎಲ್ಲೋ ಹೋಗಿದ್ದಾನೆ. ಈಗ ಕಾರ್ಯಕ್ರಮದ ಕುರಿತು ಕೇಂದ್ರ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಕೇಳುಗರಿಗೆ ನೀಡಿದ ಸಂದೇಶವನ್ನು ನಿಮಗೆ ಪ್ರಸ್ತುತಪಡಿಸೋಣ.
3: ಬಂಧುಗಳೇ, ಸಮುದಾಯ ರೇಡಿಯೋ ಕೇಳುವವರಿಗೆ ನಮಸ್ಕಾರ. ನಾನು ವಿ ಸೋಮಣ್ಣ, ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ. ನಿಮ್ಮೊಂದಿಗೆ ಭಾರತ ಸರ್ಕಾರದ ಒಂದು ವಿಶೇಷ ಯೋಜನೆಯ ಮೇಲಿನ ಸಂದೇಶವನ್ನು ಈ ಮಾಧ್ಯಮದ ಮೂಲಕ ಹಂಚಿಕೊಳ್ಳಲು ನನಗೆ ಸಂತೋಷವಾಗಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಜಲಶಕ್ತಿ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಅಭಿಯಾನದ ಮೂಲಕ ದೇಶಾದ್ಯಂತ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳ ಮೂಲಕ ನೀರು, ನೈರ್ಮಲ್ಯ ಮತ್ತು ಸ್ವಚ್ಛತಾ ಸಂದೇಶವನ್ನು ನೇರವಾಗಿ ಹಳ್ಳಿಗಳಿಗೆ ಸ್ಥಳೀಯ ಜನರ ಭಾವನೆ ಮತ್ತು ಭಾಷೆಗಳಲ್ಲಿ ತಿಳಿಸಲಾಗುತ್ತಿದೆ. ಈ ಕೇಂದ್ರಗಳು 10 ವಿಶೇಷ ಸಂಚಿಗಳನ್ನು ಪ್ರಸಾರ ಮಾಡುತ್ತಿವೆ. ಸ್ವಚ್ಛ ಸುಜಲ್ ಗಾಂವ್, ಸ್ವಚ್ಛ ಭಾರತ್ ಮಿಷನ್, ಜಲ್ ಜೀವನ್ ಮಿಷನ್ ಎಂದರೆ ಎಂಬುದರ ಬಗ್ಗೆ ತಿಳಿಸುತ್ತದೆ. ಈ ಯೋಜನೆಗಳ ಅನುಷ್ಠಾನ ಮತ್ತು ನಿರ್ವಹಣೆಯಲ್ಲಿ ಸಮುದಾಯವು ಹೇಗೆ ಭಾಗವಹಿಸಬಹುದು, ಇವೆಲ್ಲವನ್ನು ಜಾನಪದ ಹಾಡುಗಳು, ಬೀದಿ ನಾಟಕಗಳು, ತಜ್ಞರ ಸಂದರ್ಶನಗಳು ಮತ್ತು ಸಮುದಾಯ ಚರ್ಚೆಗಳ ಮೂಲಕ ತಿಳಿಸಲಾಗುವುದು. ಸುರಕ್ಷಿತ ಕುಡಿಯುವ ನೀರು, ನೈರ್ಮಲ್ಯ, ಮಹಿಳೆಯರಲ್ಲಿ ಋತುಚಕ್ರ ಸಂಬಂಧಿ ಸ್ವಚ್ಛತೆ, ಕೈ ತೊಳೆಯುವ ಅಭ್ಯಾಸಗಳನ್ನು ಉತ್ತೇಜಿಸುವಲ್ಲಿ ಈ ಕಾರ್ಯಕ್ರಮವು ಸಹಾಯವಾಗಲಿದೆ. ಸಮುದಾಯ ಪ್ರಥಮ ಎಂಬ ಕಲ್ಪನೆ ಈ ಯೋಜನೆಯನ್ನು ವಿಶೇಷವಾಗಿಸುವ ವಿಧಾನವಾಗಿದೆ. ಆಡುಭಾಷೆಯಲ್ಲಿ ಮಾತನಾಡುವ ಮೂಲಕ ಮಕ್ಕಳಿಂದ ಹಿಡಿದು ಹಿರಿಯರಿಗೆ ಪ್ರತಿಯೊಬ್ಬ ನಾಗರಿಕರು ಆರೋಗ್ಯಕರ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಈ ಕಲ್ಪನೆ ಖಾತ್ರಿಪಡಿಸುತ್ತದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾವಾಗಲೂ ಈ ಕಾರ್ಯಕ್ರಮಗಳಿಗೆ ಒತ್ತು ನೀಡುತ್ತಾರೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಮತ್ತು ಜಲ ಜೀವನ್ ಮಿಷನ್ ಕೇವಲ ಸ್ವಚ್ಛತೆಗೆ ಮಾತ್ರವಲ್ಲದೆ ಜಲ ಸಂರಕ್ಷಣೆ, ಜಲ ಸುರಕ್ಷತೆ ಮತ್ತು ಸ್ವಾವಲಂಬಿ ಗ್ರಾಮಗಳಂತ ಮತ್ತು ಅವುಗಳ ಅಭಿವೃದ್ಧಿಯತ್ತ ಕೆಲಸ ಮಾಡುತ್ತದೆ. ವಿಶೇಷವಾಗಿ ಶಾಲಾ ಮಕ್ಕಳು ಪ್ರತಿನಿತ್ಯ ಕೈ ತೊಡುವುದನ್ನು ಅಭ್ಯಾಸ ಮಾಡುವುದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀರು ಹಾಗೂ ಸ್ವಚ್ಛತೆಯ ಬಗ್ಗೆ ಚರ್ಚಿಸುವುದು, ಜನತೆಯಲ್ಲಿ ಕೋರುವುದೇನೆಂದರೆ ನಾವೆಲ್ಲರೂ ಒಟ್ಟಾಗಿ ಈ ಯೋಜನೆಯನ್ನು ಯಶಸ್ವಿಗೊಳಿಸೋಣ. ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋದ ಜೊತೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.
0: ಕೇಂದ್ರ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಕೇಳುಗರಿಗೆ ನೀಡಿದ ಸಂದೇಶವನ್ನ ನೀವು ಕೇಳಿದ್ದೀರಿ. ಸುಜಲ್, ಓ ಸುಜಲ್, ನೀವು ಎಲ್ಲಿ ಕಳೆದು ಹೋಗಿದ್ದೀರಿ? ಪ್ರದೋಷಿಕ ಹೋಗಿದ್ದಾರೆ, ಈಗ ಎಚ್ಚರಗೊಳ್ಳಿ.
1: ನಾನು ನಿದ್ರಿಸುತ್ತಿಲ್ಲ, ನಾನು ಏನೋ ಯೋಚಿಸುತ್ತಿದ್ದೇನೆ.
0: ನೀವು ಏನು ಯೋಚಿಸುತ್ತಿದ್ದೀರಿ?
1: ಪ್ರದೋಷಿಕ ಬಗ್ಗೆ. ಅದು ಯಾರು? ಅವಳಿಲ್ಲಿ ಏಕೆ ಬಂದ್ಲು?
0: ಅದು ಯಾರೇ ಆಗಿರ್ಲಿ, ಒಂದು ವಿಷಯ ಖಚಿತ, ಗಮನದಲ್ಲಿನ ಸಣ್ಣದೊಂದು ಕೊರತೆಯನ್ನು ಸಹ ವೈಫಲ್ಯವೆಂದು ಪರಿಗಣಿಸುವ ಅಭಿಯಾನದಲ್ಲಿ ನಾವು ಭಾಗಿಯಾಗಿದ್ದೇವೆ.
1: ನೀವು ಹೇಳಿದ್ದು ಸರಿ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಇಲ್ಲಿ ನಮ್ಮನ್ನು ಮೋಸಗೊಳಿಸುವವರ ಜನರ ಕೊರತೆ ಇಲ್ಲ.
0: ಆದರೆ ಪ್ರದೋಷಿಕ ಬಂದು ನಮಗೆ ಒಂದು ವಿಷಯವನ್ನ ಕಲಿಸಿದಳು.
1: ಏನು?
0: ಕೆಲಸ ಇನ್ನೂ ಅಪೂರ್ಣವಾಗಿದೆ, ಮಾಡಬೇಕಾದ ಕೆಲಸಗಳು ಬಹಳಷ್ಟು ಉಳಿದಿವೆ ಎಂದು ಅವಳು ಎಚ್ಚರಿಕೆ ನೀಡಿದಳು.
1: ಮತ್ತು ಪ್ರತಿಯೊಬ್ಬ ಕೇಳುಗ, ಪ್ರತಿಯೊಬ್ಬ ಗ್ರಾಮಸ್ಥರು ಅರ್ಥ ಮಾಡಿಕೊಳ್ಳಬೇಕಾದದ್ದು ಇದನ್ನೇ. ಸ್ವಚ್ಛತೆ ಮತ್ತು ಉತ್ತಮ ನೀರಿನ ನಡುವೆ ಬಲವಾದ ಸಂಪರ್ಕವಿದೆ. ಸ್ನಾನಗೃಹವಿದ್ದರೂ ನೀರಲೆದಿದ್ದರೆ ಹೇಗೆ? ನಲ್ಲಿ ಇದ್ದರೂ ನೀರಲೆದಿದ್ದರೆ ಹೇಗೆ? ಅಲ್ಲದೆ ಕೈ ತೊಳೆಯುವುದು ಅಗತ್ಯ ಆದರೂ ನೀರಲೆದಿದ್ದರೆ ಹೇಗೆ? ಆದ್ದರಿಂದ ಗ್ರಾಮೀಣ ಭಾರತ ಮುಖವನ್ನು ಪರಿವರ್ತಿಸಲು ಸ್ವಚ್ಛ ಭಾರತ್ ಮಿಷನ್ ಮತ್ತು ಜಲ್ ಜೀವನ್ ಮಿಷನ್ ಒಟ್ಟಾಗಿ ಕೆಲಸ ಮಾಡಬೇಕು. ಇದು ನಿಮ್ಮೆಲ್ಲರಿಂದಲೂ ಅಸಾಧ್ಯ. ಸುಚಿಕಾ, ನೀವು ಹೇಳಿದ್ದು ಸರಿ, ಇದು ಒಳ್ಳೆಯ ಕೆಲಸದ ಹಾದಿಯಲ್ಲಿ ಅನೇಕ ಅಡೆತಡೆಗಳು ನಿಲ್ಲುತ್ತವೆ ಎಂಬುದು ಸಂಕೇತವಾಗಿದೆ. ಆದರೆ ಭಯವಿಲ್ಲದೆ ತಮ್ಮ ಗುರಿಯತ್ತ ಸಾಗುವ ತಮ್ಮ ಗುರಿಯತ್ತ ಸಾಗುತ್ತಿರುವವರು ಮಾತ್ರ ವಿಜಯಶಾಲಿಗಳು. ಮತ್ತು ಸ್ನೇಹಿತರೆ, ನೆನಪಿಡಿ, ದೇಶದ ಪ್ರತಿಯೊಂದು ಹಳ್ಳಿಯನ್ನು ಸ್ವಚ್ಛ ಮತ್ತು ಸಮೃದ್ಧವಾಗಿಸುವುದು ನಮ್ಮ ದೊಡ್ಡ ಗುರಿಯಾಗಿದೆ.
0: ಪ್ರದೋಷಿಕ ಬಂದರೆ ನಾವು ಏನನ್ನೂ ಸಾಧಿಸಿಲ್ಲ ಎಂದು ಭಾವಿಸಬೇಡಿ. ನಾವು ಈಗಾಗಲೇ ಬಹಳಷ್ಟು ಸಾಧಿಸಿದ್ದೇವೆ. ಆಹಾ, ನಮ್ಮ ಪ್ರದೇಶ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತುಂಬಾ ಸ್ವಚ್ಛತೆ ಇದೆ ಮತ್ತು ಟ್ಯಾಪ್ ನೀರು ಪ್ರತಿ ಮನೆಗೆ ತಲುಪಿದೆ ಎಂದು ತಿಳಿದು ಪ್ರದೋಷಿಕ ದುಃಖಿತರಾಗಿರಬೇಕು. ಗ್ರಾಮಸ್ಥರೊಂದಿಗೆ ಮಾತನಾಡಿದ ನಂತರ ನಾವು ಶೀಘ್ರದಲ್ಲೇ ಸಂಪೂರ್ಣ ಯಶಸ್ ಅನ್ನು ಸಾಧಿಸಿದ್ದೇವೆ ಎಂದು ನಮಗೆ ತಿಳಿದಿತ್ತು.
1: ಅವರು ಹೇಳುತ್ತಾರೆ, ನೀರು ಉಳಿಸಿ ಮತ್ತು ಮುಂದಿನ 7 ತಲೆಮಾರಿಗಳು ಬದುಕುಳಿಯುತ್ತದೆ. ನಮ್ಮ ಗ್ರಾಮಸ್ಥರು ಹೇಳುತ್ತಿದ್ದುದು ಅದನ್ನೇ.
0: ಮತ್ತು ಅವರು ಸ್ವಚ್ಛತೆಗಾಗಿ ಸಾಧ್ಯವಿರುವ ಎಲ್ಲಾ ಹೆಜ್ಜೆಗಳನ್ನು ಇಡಲು ಸಿದ್ಧರಿದ್ದಾರೆ.
1: ನಾವು ಪ್ರತಿ ವಾರ ಮತ್ತೆ ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಮತ್ತು ಇನ್ನೂ ಕೆಲವು ಜನರಿಗೆ ನಿಮ್ಮನ್ನು ಪರಿಚಯಿಸಲು ಬರುತ್ತೇವೆ.
0: ನೀವು ಸಹ ಈ ಕಾರ್ಯಕ್ರಮದಲ್ಲಿ ಕೊಡುಗೆ ನೀಡಬೇಕು, ಬೆಂಬಲಿಸಬೇಕು ಮತ್ತು ಭಾಗವಹಿಸಬೇಕು.
1: ಹೇಗೆ? ದಯವಿಟ್ಟು ಇದನ್ನು ನಮಗೆ ತಿಳಿಸಿ.
0: ನಮ್ಮ ಜ್ಞಾನ ಮತ್ತು ಪ್ರತಿಫಲ ವಿಭಾಗದ ಬಗ್ಗೆ ನಾವು ನಿಮಗೆ ಹೇಳುವ ಮೊದಲು ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಯಿಂದ ಸಂದೇಶವನ್ನ ಪ್ರಸ್ತುತಪಡಿಸಿಕೊಳ್ಳೋಣ.
4: ನಮಸ್ಕಾರ, ಮೈ ಅಶೋಕ್ ಕುಮಾರ್ ಮೀನಾ, ಸಚಿವ ಪೇಯಜಲ್ ಓ ಸ್ವಚ್ಛತಾ ವಿಭಾಗ, ಜಲ್ ಶಕ್ತಿ ಮಂತ್ರಾಲಯ ಸೆ ಬೋಲ್ ರಹಾ ಹೂ. ಆಪ್ಸೆ ಇಸ್ ಕಮ್ಯುನಿಟಿ ರೇಡಿಯೊ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೊ ಕಿ ಜುಬಾನಿ ಕೆ ಜರಿಯೆ ಜುಡ್ಕರ್ ಮುಜೆ ಬಹುತ್ ಅಚ್ಛಾ ಲಗ್ ರಹಾ ಹೈ. ಜಬ್ ಹಮ್ ಕಹತೆ ಹೈ ಸ್ವಚ್ಛ ಸುಜಲ್ ಗಾಂವ್ ತೋ ಇಸ್ಕಾ ಮತ್ಲಬ್ ಹೈ ಐಸಾ ಗಾಂವ್ ಜಹಾಂ ಹರ್ ಘರ್ ಮೇ ಸುರಕ್ಷಿತ ಪೇಯಜಲ್ ಪಹುಂಚ್ತಾ ಹೋ, ಹರ್ ಪರಿವಾರ ಕೆ ಪಾಸ್ ಬೆಹತರ್ ಸ್ವಚ್ಛತಾ ಕಿ ಸುವಿಧಾ ಹೋ ಔರ್ ಲೋಕ್ ಸಮ್ಮಾನ್ ಔರ್ ಸುಖ ಸೆ ಜೀವನ್ ಜೀತೆ ಹೋ. ಪಿಛಲೆ ಕುಛ ವರ್ಷೋ ಮೇ ಜಲ್ ಜೀವನ್ ಮಿಷನ್ ಔರ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕೆ ಜರಿಯೆ ಗ್ರಾಮೀಣ ಭಾರತ್ ಮೇ ಬಹುತ್ ಬದಲಾವ್ ಆಯಾ ಹೈ. ಲೇಕಿನ್ ಅಸಲಿ ಬದಲಾವ್ ತೋ ತಬ್ ಆತಾ ಹೈ ಜಬ್ ಹಮ್ ಖುದ್ ಆಗೇ ಬರ್ಕರ್ ಜಿಮ್ಮೇದಾರಿ ಲೇತೆ ಹೈ, ಜಬ್ ಸ್ವಚ್ಛತಾ ಔರ್ ಸುರಕ್ಷಿತ ಪಾನಿ ಹಮಾರೆ ರೋಜ್ಮರ್ರಾ ಕೆ ಜೀವನ್ ಕಾ ಹಿಸ್ಸಾ ಬನ್ ಜಾಯೆ. ಯಹಿ ಹೈ ಜನ್ ಭಾಗೀದಾರಿ ಕಾ ಅಸಲಿ ಅರ್ಥ. ಮೇ ಆಪ್ ಸಭಿ ಸೆ ಆಗ್ರಹ ಕರ್ತಾ ಹೂಂ ಕಿ ಇಸ್ ಕಾರ್ಯಕ್ರಮ ಕೋ ಸುನೆ, ಇನ್ ಕಹಾನಿಯೋ ಸೆ ಸೀಖೆ ಔರ್ ಛೋಟೆ ಛೋಟೆ ಐಸೆ ಕದಮ್ ಉಠಾಯೆ ಜೋ ಬಡಾ ಅಸರ್ ಲಾ ಸಕ್ತೆ ಹೈ. ಆಯಿಯೇ ಮಿಲ್ಕರ್ ಅಪ್ನೆ ಗಾಂವೋ ಕೋ ಸಚ್ಮುಚ್ ಸ್ವಚ್ಛ ಔರ್ ಸುಜಲ್ ಬನಾಯೆ. ಧನ್ಯವಾದ್. ಜೈ ಹಿಂದ್.

0: ಸಂದೇಶದ ನಂತರ ನಮ್ಮ ಜ್ಞಾನ ಮತ್ತು ಬಹುಮಾನ ವಿಭಾಗವನ್ನು ಹಂಚಿಕೊಳ್ಳುವ ನಮ್ಮ ಭರವಸೆಯನ್ನು ನಾವು ಪೂರೈಸುತ್ತೇವೆ. ಪ್ರತಿ ಬಾರಿಯೂ ನಾವು ನಿಮಗೆ ಪ್ರಶ್ನೆಗಳನ್ನ ಪ್ರಸ್ತುತಪಡಿಸುತ್ತೇವೆ. ಕೆಲವೊಮ್ಮೆ ರಸಪ್ರಶ್ನೆ, ಕೆಲವೊಮ್ಮೆ ಸ್ಪರ್ಧೆ ಮತ್ತು ಸರಿಯಾಗಿ ಉತ್ತರಿಸುವವರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಸಂಪೂರ್ಣ ಸರಣಿಯ ನಂತರ ಬಹುಮಾನಗಳು ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ.
1: ಆಟದ ನಿಯಮಗಳು ಸರಳವಾಗಿದೆ. ನಾವು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ ಮತ್ತು ನೀವು ಅವುಗಳಿಗೆ ಸರಿಯಾಗಿ ಉತ್ತರಿಸಬೇಕು. ನಿಮ್ಮ ಉತ್ತರಗಳನ್ನು ನಮ್ಮ ರೇಡಿಯೋ ಸ್ಟೇಷನ್ ಸಂಖ್ಯೆಗೆ SMS ಅಥವಾ ವಾಟ್ಸ್ಆಪ್ ಮೂಲಕ ಕಳುಹಿಸಿ. ಮೇಡಮ್, ದಯವಿಟ್ಟು ನಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸುತ್ತೀರಾ?
0: ನಮ್ಮ ದೂರವಾಣಿ ಸಂಖ್ಯೆ 7026220055 SMS ಮಾಡಿ. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 7026220055 SMS ಮಾಡಿ.
2: PM ಜಯ, ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.
3: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 crores ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
4: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ, ಪುದಿಕೋಟೆ ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರೆ, ಸ್ವಚ್ಛ ಸುಜಲ ಗ್ರಾಮದ ಕಥೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್, ನವದೆಹಲಿ.
1: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಜಾಗವಾಗಿಸಲು ಇದು ನಮ್ಮ ಕರೆಯಾಗಿದೆ.
0: ಪ್ರತಿಯೊಂದು ವಿಧಿಯು ಸ್ವಚ್ಛವಾಗಿದ್ದು ಪ್ರತಿಯೊಬ್ಬ ಮನೆಗೆ ಟ್ಯಾಪ್ ಮೂಲಕ ನೀರು ತಲುಪಿದಾಗ ಮಾತ್ರ ನಮ್ಮ ಹಳ್ಳಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಆಗಬಹುದು.
1: ನೀವು ಸರಿಯಾಗಿ ಹೇಳಿದ್ದೀರಿ. ಸ್ವಚ್ಛತೆ ಮತ್ತು ಸ್ವಚ್ಛ ನೀರು ಎಲ್ಲರಿಗೆ ಹತ್ತಿರವಾದದ್ದು.
0: ದೇಹವು ಸ್ವಚ್ಛ ಮತ್ತು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸಿಗೆ ಬೆಳಕು ಮೂಡುತ್ತದೆ.
1: ನೀವು ಚಿಂತಿಸದಿರಿ, ಈ ಎಲ್ಲಾ ವಿಷಯಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
0: ಇದು ಯಾವ ಕಾರ್ಯಕ್ರಮ? ನಮ್ಮ ಕೇಳುಗರಿಗೆ ಇದರ ಬಗ್ಗೆ ತಿಳಿಸಿಕೊಡಿ.
1: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಧ್ವನಿಯಲ್ಲಿ.
0: ಪ್ರತಿಯೊಂದು ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರಲಿದ್ದೇವೆ. ನಾನು ಸ್ವಚಿಕಾ
1: ಮತ್ತು ನಾನು ಸುಜಲ್ ಕುಮಾರ್.
0: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಕಾರ್ಯಕ್ರಮದಲ್ಲಿ ಏನು ನಡೆಯಲಿದೆ ಅವುಗಳನ್ನ ತಿಳಿಸಿಕೊಡಿ ಸುಜಲ್ ಕುಮಾರ್.
1: ನೀವು ತಿಳಿದುಕೊಳ್ಳುತ್ತೀರಾ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೇನು ಎಂದು? ಸ್ನೇಹಿತರೆ, ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಹೊರಗಿನ ಮಲ ಪ್ರವೃತ್ತಿಯನ್ನು ಮಾಡುವುದಿಲ್ಲ ಹಾಗೂ ಇಂತಹ ಕೆಲಸಗಳನ್ನು ಯಾರೂ ಕಾಣುವುದಿಲ್ಲ. ಇದೊಂದಿಗೆ ಹಳ್ಳಿಯ ಪ್ರತಿಯೊಂದು ಮನೆಗೆ, ಪಂಚಾಯತ್ ಕಟ್ಟಡಕ್ಕೆ ಅಥವಾ ಸರ್ಕಾರದ ಕಟ್ಟಡಕ್ಕೆ ಟ್ಯಾಪ್ ನಿಂದ ನೀರು ತಲುಪಬೇಕು.
0: ಹೌದು, ನಿಮಗೆ ಗೊತ್ತೇನು, ಪ್ರಧಾನ ಮಂತ್ರಿಗಳು 2014 ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಿದ್ದರು ಮತ್ತು 2019 ವೇಳೆಗೆ ದೇಶಾದ್ಯಂತ ಈ ದೇಶವನ್ನು ತೆರೆಯುವ ಮಾಲಿನ್ಯ ಮುಕ್ತ ಎಂದು ಘೋಷಿಸಲಾಯಿತು. ಹಾಗೆಯೇ ಜಲ್ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮವು 2019 ಪ್ರಾರಂಭಿಸಲಾಯಿತು ಮತ್ತು ಇದರ ಗುರಿ ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೆ ಸುರಕ್ಷಿತ ನೀರಿನ ಸರಬರಾಜು ಮಾಡುವುದು.
1: ನಿಮಗಿದು ಗೊತ್ತೇನು, ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿದಿನವೂ ಮನರಂಜನೆ ಮತ್ತು ಮಾಹಿತಿ ಹೊಂದಿರುವ ವಿಷಯಗಳನ್ನು ಪ್ರಸಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿಯೂ ನಾವು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಕುರಿತು ಹಲವಾರು ಚರ್ಚೆಗಳನ್ನು ಮತ್ತು ಮಾಹಿತಿಗಳನ್ನು ತಲುಪಿಸುವೆವು.
0: ಆದ್ದರಿಂದ ರೇಡಿಯೋನ ಎಲ್ಲಾ ಕೇಳುಗರಿಗೆ, ಅಜ್ಜಿ, ತಾತ, ಮಾವ, ಅತ್ತೆ, ನೀವು ಯಾರೇ ಆಗಿರಲಿ, ನಮ್ಮೊಂದಿಗೆ ಸೇರಿ ಮತ್ತು ನೀವು ನಮ್ಮೊಂದಿಗೆ ಸ್ವಚ್ಛತೆ ಮಹತ್ವವನ್ನ ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಸೇರಬೇಕಾಗುತ್ತದೆ.
1: ಮತ್ತು ಮನೆ ಮನೆ ಗಂಗೆ ಯೋಜನೆಯೊಂದಿಗೆ ಈಗ ಪ್ರತಿಯೊಬ್ಬ ಮನೆಗೆ ಸ್ವಚ್ಛ ನೀರು ತಲುಪುತ್ತಿದೆ.
0: ನಿಮ್ಮ ದುಡಿಮೆಯು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಯಶಸ್ವಿಯಾಗಿ ಮಾಡಿದೆ. ನೀವು ಹಳ್ಳಿಯವರು, ಪಂಚಾಯತ್ ರಾಜ್ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಅಥವಾ ಹಳ್ಳಿಯ ಪ್ರಮುಖ ವ್ಯಕ್ತಿಗಳು, ನಿಮ್ಮ ಹತ್ತಿರದ ಪ್ರಯತ್ನಗಳು ನಿಮ್ಮ ಹಳ್ಳಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಲಿವೆ.
1: ಆದರೆ ಇದು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕನಸಿನ ಆರಂಭವಷ್ಟೇ. ನಾವಿನ್ನೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ. ಇನ್ನೂ ಕೆಲಸಗಳು ಬಹುದೂರ ಕಾರ್ಯಗತಗೊಳ್ಳಬೇಕಾಗಿವೆ. ಪ್ರಾರಂಭದ ಯಶಸ್ಸಿನಿಂದ ಪ್ರೇರಿತವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು. ಏಕೆಂದರೆ ದೇಶಾದ್ಯಂತ 100 ಪಟ್ಟು ಹಳ್ಳಿಗಳನ್ನು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಗಳಾಗಿ ರೂಪಿಸಬೇಕಾಗಿದೆ.
0: ಸ್ವಚ್ಛ ಭಾರತ್ ಮಿಷನ್ ಅಡಿ ಹಳ್ಳಿಗಳು ಮುಕ್ತ ಮಾಲಿನ್ಯ ಹೊಂದಿದ ನಂತರ ದೇಶವಾಸಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದೆ. ಟ್ಯಾಪ್ ನೀರಿನ ಕಾರ್ಯಕ್ರಮಗಳು ಅನೇಕ ಮಹಿಳೆಯರಿಗೆ ತಮ್ಮ ತಲೆಯ ಮೇಲೆ ನೀರು ಒತ್ತ ಚಿತ್ತವನ್ನು ಮುಕ್ತಗೊಳಿಸಿತು. ಇಷ್ಟು ಚೆನ್ನಾಗಿರುವಾಗ ನಾವು ಇನ್ನು ಈ ಕಾರ್ಯಕ್ರಮವನ್ನು ಯಾವ ಕಾರಣಕ್ಕಾಗಿ ಅಗತ್ಯವಿದೆ ಎಂದು ನೀವು ಕೇಳುತ್ತಿದ್ದೀರಿ. ಇದರ ಅಗತ್ಯವನ್ನು ವಿವರಿಸಲು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆಯ ಅಧಿಕಾರಿಯನ್ನ ಕೇಳೋಣ. ಹಾಗಾದರೆ ನೀವು ಸಿದ್ಧರಿದ್ದೀರಾ? ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ಇಂದಿನ ಪ್ರಶ್ನೆಯಲ್ಲಿ ನೀವು ಸ್ವಚ್ಛ ಗ್ರಾಮಕ್ಕಾಗಿ ಒಂದು ಉತ್ತಮ ಘೋಷಣೆಯನ್ನು ಬರೆದು ನಮಗೆ ಕಳುಹಿಸಬೇಕು. 3 ಅತ್ಯುತ್ತಮ ಘೋಷಣೆಗಳಿಗೆ ಬಹುಮಾನ ನೀಡಲಾಗುವುದು.
1: ಹಾಗಾದರೆ ಸಿದ್ಧರಾಗಿ ಮತ್ತು ನಿಮ್ಮ ಸ್ವಂತ ಸೃಜನಶೀಲತೆಯಿಂದ ರಚಿಸಲಾದ ಒಂದೇ ಒಂದು ಘೋಷಣೆಯನ್ನು ನಮಗೆ ತ್ವರಿತವಾಗಿ ಕಳುಹಿಸಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಕೇಳಿದ್ದೀರಿ.
1: ಕಾರ್ಯಕ್ರಮದ 2ನೇ ಭಾಗದೊಂದಿಗೆ ನಾವು ಶೀಘ್ರದಲ್ಲೇ ಹಿಂದಿರುಗುತ್ತೇವೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದ ಒಂದು ನೋಟ ಮತ್ತು ಇಲ್ಲಿಯವರೆಗೆ ಸಾಧಿಸಿದ ಪ್ರಗತಿ ಕುರಿತು ನಿಮಗೆ ತಿಳಿಸುತ್ತೇವೆ.
0: ನಿಮ್ಮ ಪ್ರದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ಮಾಹಿತಿಯನ್ನು ಕೇಳಲು ಮತ್ತು ಹಂಚಿಕೊಳ್ಳಲು ಸಿದ್ಧರಾಗಿರಿ.
1: ಹಾಗಾದರೆ ನಮ್ಮ ಮುಂದಿನ ಸಂಚಿಕೆಗಾಗಿ ಕಾಯಿರಿ.
0: ಹಾಗಾದರೆ ನೀವು ಹಿಂದಿನ ಕಾರ್ಯಕ್ರಮವನ್ನು ಆನಂದಿಸಿದ್ದೀರಿ ಅಲ್ಲವೇ? ಈ ಕಾರ್ಯಕ್ರಮ ಮುಂದುವರಿಯಬೇಕೆಂದು ನೀವು ಭಾವಿಸುತ್ತೀರಿ, ಆದರೆ ಸಮಯದ ನಿರ್ಬಂಧಗಳು ಒಂದು ಅಂಶವಾಗಿದೆ.
1: ನಾವು ಹೊರಡುವ ಮೊದಲು ನಾವು ಹೇಳಲು ಬಯಸುತ್ತೇವೆ, ದಯವಿಟ್ಟು ಎಲ್ಲಾ ವೃದ್ಧರು, ಮಕ್ಕಳು ಮತ್ತು ಯುವಜನರಿಗೆ ಗಮನ ಕೊಡಿ.
0: ಸ್ವಚ್ಛತೆ ಮತ್ತು ಶುದ್ಧತೆಯ ಗಾಳಿ ಬೀಸಿದಾಗ ಮಾತ್ರ ನಮ್ಮ ಗೌರವ ಜೀವಂತವಾಗಿರುತ್ತದೆ.
1: ಸ್ವಚ್ಛ ಸುಜಲ ಗ್ರಾಮ ಯೋಜನೆಯ ಈ ಆಳವಾದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ.
0: ನಮ್ಮ ಗ್ರಾಮವು ಶುದ್ಧ ಮತ್ತು ಸ್ವಚ್ಛವಾಗಿ ಉಳಿಯುತ್ತದೆ.
1: ಪ್ರಗತಿಯ ನಗು ಮತ್ತೆ ಅರಳುತ್ತದೆ.
0: ಸಮಯ ಕಳೆದು ಹೋದಾಗ ನನಗೆ ಅರಿವೇ ಇರಲಿಲ್ಲ
1: ವಿಷಯ ಹೀಗಿದೆ.
0: ಆದರೆ ನಮಗೆ ಉಳಿಯಲು ಹಲವು ಆಸೆಗಳಿದ್ದರೂ ಸಮಸ್ಯೆ ಇಲ್ಲ.
1: ನಾವು ಸಮಯ ಪಾಲನೆಯನ್ನು ಗೌರವಿಸಬೇಕು.
0: ಈ ವಾರದ ಚರ್ಚೆಯನ್ನು ಒಂದು ಭರವಸೆಯೊಂದಿಗೆ ಇಲ್ಲಿ ಕೊನೆಗೊಳಿಸೋಣ. ಅಲ್ಲಿಯವರಿಗೆ ನಮ್ಮನ್ನು ನೆನಪಿಡಿ. ಮುಂದಿನ ವಾರ ನಾವು ಹಿಂತಿರುಗುತ್ತೇವೆ. ನಾನು ಸ್ವಚಿಕಾ
1: ಮತ್ತು ನಾನು ಸುಜಲ್ ಕುಮಾರ್.
0: ಈ ಘೋಷಣೆಯನ್ನು ಒಮ್ಮೆ ಎತ್ತಿದರೆ ಭಾರತವು ಮತ್ತೊಂದು ಗುರುತನ್ನು ಪಡೆಯುತ್ತದೆ.
1: ಪರಿಸರವು ಶುದ್ಧವಾಗಿದ್ದರೆ ಮತ್ತು ಪ್ರತಿ ಮನೆಗೆ ನೀರು ಇದ್ದರೆ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನವು ಪೂರ್ಣಗೊಳ್ಳುತ್ತದೆ.
0: ಮತ್ತು ನಾವು ಹೊರಡುವ ಮೊದಲು ಇಂದಿನ ಸಂದೇಶ, ಬೀದಿಗಳನ್ನು ಸ್ವಚ್ಛಗೊಳಿಸಿ, ಪ್ರತಿ ಮನೆಯಲ್ಲೂ ನಲ್ಲಿ ನೀರು, ಕಸ ಎಸೆಯಬೇಡಿ, ಗ್ರಾಮವನ್ನು ಸ್ವಚ್ಛವಾಗಿಡಿ, ನೀರು ಜೀವ, ಪ್ರತಿ ಬಾರಿಯೂ ಅದನ್ನು ಉಳಿಸಿ, ನಾವೆಲ್ಲರೂ ಸ್ನೇಹಿತರೆ, ಸ್ವಚ್ಛ ಮತ್ತು ಜಲಸಮೃದ್ಧ ಗ್ರಾಮವನ್ನು ಮಾಡೋಣ.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
3: ಇನ್ನು ಮುಂದೆ ಯಾರೂ ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 croresಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
4: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕ್ಕೆ ಕರೆ ಮಾಡಿ.

ಮಹಾಗಲಿಯಮ್ಮೆಯ ಸ್ವಚ್ಛ ಗ್ರಾಮ. ಹರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳಿವು ಗಮ ಗಮ, ಹಳ್ಳಿ ಹಳ್ಳಿ ಅರಳವು ಗಮ ಗಮ.

ಮಾತುಕತೆ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೇ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.